ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಸಮಯ 5:58:30. ಈ ದಿನ 1948 ಶಕವರ್ಷ ಆಷಾಢ ಮಾಸದ 3ನೇ ದಿನ ಅಂದರೆ 2026 ಇಸವಿ ಜೂನ್ ತಿಂಗಳ 24ನೇ ತಾರೀಕು ಬುಧವಾರ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:01. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಿಸಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಪಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ನಡೆಯುತ್ತಿರುವ ನಾಗರಿಕ ಅಶಾಂತಿ ಮತ್ತು ಹಿಂಸಾಚಾರಕ್ಕೆ ಭಾರತವೇ ಕಾರಣ ಎಂಬ ಪಾಕಿಸ್ತಾನದ ಆಧಾರರಹಿತ ಆರೋಪಗಳನ್ನು ಭಾರತೀಯ ವಿದೇಶಾಂಗ ಸಚಿವಾಲಯ ಬಲವಾಗಿ ತಿರಸ್ಕರಿಸಿದೆ. ಪಾಕಿಸ್ತಾನ ತನ್ನ ವೈಫಲ್ಯಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಜಗತ್ತಿನ ಗಮನವನ್ನು ಬೇರೆಡೆ ಸೆಳೆಯಲು ಇಂತಹ ಹತಾಶ ಯತ್ನ ನಡೆಸುತ್ತಿದೆ ಎಂದು ಭಾರತ ಅಸಮಾಧಾನ ವ್ಯಕ್ತಪಡಿಸಿದೆ. ಎಲ್ ನಿನೋ ಅಭಾವದಿಂದ ಉಂಟಾಗಬಹುದಾದ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಔಷಧೀಯ ಇಲಾಖೆ ವೈದ್ಯಕೀಯ ಸಾಧನಗಳ ಜಾಗತಿಕ ಟೆಂಡರ್ ವಿಚಾರಣೆ ವಿನಾಯಿತಿ ಪಟ್ಟಿಗೆ ತಿದ್ದುಪಡಿ ಮಾಡುವ ಸಂಬಂಧದ ಕುರಿತು ಪಾಲುದಾರರಿಂದ ಅಭಿಪ್ರಾಯಗಳನ್ನು ಆಹ್ವಾನಿಸಿದೆ. ಮುಂದಿನ ತಿಂಗಳ 15ರೊಳಗೆ ತಮ್ಮ ಅಭಿಪ್ರಾಯಗಳನ್ನು US ಮೆಡಿಕಲ್ ಡಿವೈಸಸ್ ಅಟ್ ಫಾರ್ಮಾ _DEPT.GOV.IN ಇಮೇಲ್ ವಿಳಾಸಕ್ಕೆ ಕಳಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುಂಬರುವ ಅಮರನಾಥ ಯಾತ್ರೆ 2026ರ ಸಿದ್ಧತೆಗಳ ಭಾಗವಾಗಿ ಜಮ್ಮುವಿನ ಅಮರನಾಥ ಬೇಸ್ ಕ್ಯಾಂಪ್ನಲ್ಲಿ ಭದ್ರತಾ ಪಡೆಗಳು ಸಮಗ್ರ ಅಣಕು ಕಾರ್ಯಾಚರಣೆ ನಡೆಸಿದವು. ಕಳೆದ ತ್ರೈಮಾಸಿಕ ಅವಧಿಯಲ್ಲಿ ಭಾರತದ ಒಟ್ಟು ವಾಣಿಜ್ಯ ವಹಿವಾಟು ಶೇಕಡ 5.4% ಹೆಚ್ಚಳ ಕಂಡಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ ಕುಮಾರ್ ಲೆಹರಿ ತಿಳಿಸಿದ್ದಾರೆ. ಭಾರತದ ರಫ್ತು ಮೌಲ್ಯ $1.84 trillion ತಲುಪಿದ್ದು ಆಮದು ಪ್ರಮಾಣವು ಶೇಕಡ 6.5% ಏರಿಕೆಯಾಗಿದೆ ಎಂದು ಹೇಳಿದರು. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನವದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7:00.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ವಿವಿಧ ಭಾರತಿ ಈ ದಿನ ಪ್ರಸಾರ ಮಾಡುವ ಕಾರ್ಯಕ್ರಮಗಳು ಹೀಗಿವೆ. ಇದೀಗ ನಾದೋಪಾಸನೆ ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ನಿಮ್ಮ ಕರೆ ನಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 1:20 ಪದಬಂಧ ಪ್ರಸಾರವಾಗಲಿದೆ. ಸ್ಪಂದನ 2:15 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಪರಿಮಳ 4:00 to 5:00. 5:02 ಕಾರ್ಯಕ್ರಮ ವಿವರಣೆ. ನಂತರ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. 6:02 ಸೇಫ್ ಡ್ರೈವ್ ಗಾನ ಭಜಾನ. 5:40 ನ್ಯಾಯವಾಣಿ ಪ್ರಸಾರವಾಗುವುದು. ಕಗ್ಗದ ಸಿರಿ 7:22. ಮಧುರಾಲಾಪ 8:02. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರಣಯಗೀತೆಗಳು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:45. ಪ್ರತಿ ಬಾರಿಯೂ ನಮಗೆ ಬೇಕಾದದ್ದನ್ನು ಪಡೆಯುವುದೇ ಸಂತೋಷ ಎಂದು ನಾವು ನಂಬಿದ್ದೇವೆ. ನಾವು ಪಡೆದದ್ದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿರುವ ಭಾವದಲ್ಲಿ ಹೆಚ್ಚು ಸಂತೋಷ, ನಿಜವಾದ ಸಂತೋಷ ಅಡಗಿದೆ. ಪ್ರತಿ ಬಾರಿ ನಮಗೆ ಬೇಕಾದದ್ದನ್ನು ಪಡೆಯುವುದೇ ಸಂತೋಷ ಅಲ್ಲ. ಅನಾಮಿಕಾ.

ನೋಡಿ, ಮತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಈ ದಿನ ನಮ್ಮನ್ನು ಯಾವುದು ಅತಿಯಾಗಿ ನೋಯಿಸುತ್ತದೆಯೋ ಅದೇ ನಮ್ಮನ್ನು ನಾಳೆ ಬಲಗೊಳಿಸುತ್ತದೆ, ಅತಿ ಹೆಚ್ಚು ಬಲ ಕೊಟ್ಟು ನಮ್ಮನ್ನು ಗಟ್ಟಿ ಮಾಡುತ್ತದೆ. ಹೀಗೆಂದರು ಡಾಕ್ಟರ್ APJ ಅಬ್ದುಲ್ ಕಲಾಂ.

ಮನುಷ್ಯ ಕೊಡುವ ಏಟಿಗೆ ಕಾರಣ ಕೊಡಬೇಕು. ದೇವರು ಕೊಡುವ ಏಟಿಗೆ ಕಾರಣಗಳನ್ನು ನಾವೇ ಹುಡುಕಿಕೊಳ್ಳಬೇಕು. ಯಾಕೆಂದರೆ ಅವನು ಯಾರಿಗೂ ಕಾರಣ ಹೇಳುವುದಿಲ್ಲ, ತಪ್ಪದೆ ನ್ಯಾಯ ಮಾತ್ರ ಕೊಡುತ್ತಾನೆ. ಹೀಗೆಂದರು ಸಿದ್ದೇಶ್ವರ ಸ್ವಾಮೀಜಿ.

ಆನಂದ ಬೇರೆಲ್ಲೂ ಇರುವುದಿಲ್ಲ, ಅದು ನಮ್ಮೊಳಗೇ ಇರುತ್ತದೆ. ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ. ಭಗವದ್ಗೀತೆ

ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನ ಮಾಡುವುದರಿಂದ ನಷ್ಟವಿಲ್ಲ, ಗೆದ್ದರೆ ಸಂತೋಷವಾಗುತ್ತೆ, ಸೋತರೆ ಅನುಭವ ಸಿಗುತ್ತೆ, ಹೀಗೆಂದರು ಸ್ವಾಮಿ ವಿವೇಕಾನಂದ.

0: ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕರ್ನಾಟಕದ ಸಾಧಕರಾದ ಡಾಕ್ಟರ್ ಸುರೇಶ್ ಹನಗವಾಡಿ, ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಶಶಿಶೇಖರ್ ವೆಂಪತಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ನೀಡಲಾಗಿರುವ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. 370ನೇ ವಿಧಿಯ ರದ್ದತಿಯೊಂದಿಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಂಗೋಲಿಯಾದ ವಿದೇಶಾಂಗ ಸಚಿವೆ ಬಾಟ್ ಸತ್ಸೆಗ್ ಬಟ್ಮುಂಖ್ ಮತ್ತು ಕೈಗಾರಿಕಾ ಹಾಗೂ ಗಣಿ ಸಚಿವ ಗೊಂಗೋರ್ ದಾಮ್ದಿನ್ಯಾಮ್ ಅವರೊಂದಿಗೆ ಜಂಟಿಯಾಗಿ ಮಂಗೋಲ್ ತೈಲ ಸಂಸ್ಕರಣಾಗಾರ ಯೋಜನೆಯ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ಧಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಹಾಗೂ ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳು ಲೋಕಾರ್ಪಣೆ ಕಾರ್ಯಕ್ರಮ ನಾಳೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ನ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಿನ್ನೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ನ ಗ್ರೂಪ್ ಕೆ ಪಂದ್ಯದಲ್ಲಿ ಪೋರ್ಚುಗಲ್ನ ಫುಟ್ಬಾಲ್ ತಂಡವು ಉಜ್ಬೇಕಿಸ್ತಾನದ ವಿರುದ್ಧ 5-0 ಗೋಲುಗಳ ಜಯ ಸಾಧಿಸಿತು. ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಪರ 2 ಗೋಲು ಗಳಿಸಿದರು. ನಮ್ಮ ಮುಂದಿನ ಸುದ್ದಿ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಪೊಲೀಸ್
3: ಮಿಸ್ ಸೀಮಾ?
2: ಹೌದು.

0: ಕೂಡ್ಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಈಗ ಸಮಯ 7:05, ಕೇಳೋಣ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳಲ್ಲೂ ಕರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ನಾಳೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರ ಜೊತೆಗೂಡಿ ಹೊಸ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಾಗುವುದು. ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರಿನ ಆಸರೆಯಾಗಿರುವ, ಕೋಟ್ಯಾಂತರ ಜೀವಗಳಿಗೆ ಜೀವಜಲ ಉಣಿಸುತ್ತಿರುವ ತುಂಗಭದ್ರಾ ಜಲಾಶಯವನ್ನು ಸುಸ್ಥಿತಿಯಲ್ಲಿಟ್ಟು ಮುಂದಿನ ತಲೆಮಾರುಗಳಿಗೂ ಅದರ ಲಾಭ ಲಭಿಸುವಂತೆ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದಿದ್ದಾರೆ.
2: ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನು ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
1: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ

0: ಕರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8 ಸಂಜೆ 5 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 1,29,680 ಮಕ್ಕಳಿದ್ದು ಈ ತಿಂಗಳ 28 ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
4: ಇದೇ ತಿಂಗಳು 28 ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ಎಲ್ಲಾ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ಎಲ್ಲಾ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ June 27 ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಅವಧಿಯಲ್ಲಿ 15 ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ ಆರನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ.

0: ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ವಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಮತ್ತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಭಾವಗೀತೆ ಚಿತ್ರಗೀತೆ ಕನ್ನಡ ರತ್ನ ಭಂಡಾರ ಶುಭೋದಯ ಕರ್ನಾಟಕದಲ್ಲಿ ಗುಡ್ ಮಾರ್ನಿಂಗ್ ಶುಭೋದಯ ಸುಪ್ರಭಾತ ಕರ್ನಾಟಕ.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಕನ್ನಡಿಗರ ಮಾತಿನಲ್ಲಿ ಹಾಸುಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು, ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನು ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ.
1: ಕಾದಂಬರಿ ಮುಂತಾದ ಬರೀಬೇಕಾದ್ರೆ ಎಷ್ಟು ದೈಹಿಕ ಪರಿಶ್ರಮವೂ ಅಗತ್ಯವಾಗುತ್ತೆ. ಅದಕ್ಕೆ ಕೂತ್ಕೊಂಡು ಬರೀಬೇಕು, ಪುಟಗಟ್ಟಲೆ ಬರಿತಾ ಹೋಗಬೇಕು. ಅದನ್ನು ಬರೆಯುವ ತಾಳ್ಮೆ ಒಂದು ಇಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ, ಕಾವ್ಯದಲ್ಲಿ ಯಾವ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳೋ ಸಾಧ್ಯವೋ ಹಾಗೆ ಇಲ್ಲಿ ಸಂಕೇತ ರೂಪವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇಲ್ಲಿ ವಾಸ್ತವದ ವಿವರಗಳು ಸರಿಯಾಗಿ ಖಚಿತವಾಗಿ ಅತ್ಯಂತ ವಾಸ್ತವ ಅನ್ನೋ ಹಾಗೆ ಅವುಗಳು ಶೇಖರಣೆ ಆಗಿ ಹೋದ ಪಕ್ಷದಲ್ಲಿ ಅವು ವಿಫಲಗೊಳ್ತವೆ. ಇದರಿಂದ ಅದಕ್ಕೆ ಬೇಕಾದಂಥ ಕಷ್ಟಪಡುವಂಥದ್ದನ್ನು ಆ ರೀತಿಯ ಕಷ್ಟಪಡೋದಕ್ಕೆ ಮನಸ್ಸು ಯಾಕೋ ಹೋಗಲಿಲ್ಲ ಅಂತ ಕಾಣುತ್ತೆ. ಮಹಾಕಾವ್ಯದ ಹಂದ್ರ ಬೇರೆ ರೀತಿ ಆಗಬಹುದು, ಅದಕ್ಕೆ ಇಷ್ಟು ಕಷ್ಟ ಬೇಕಾಗ್ಬೋದು, ಇಷ್ಟೇ ಕಷ್ಟ ಬೇಕಾಗ್ಬೋದು. ಅದೇಕೋ ನಾನು ಹೇಳಲಾರೆ, ಕಾದಂಬರಿ ಬರೀಬೇಕು ಅಂತ ಎಷ್ಟು ಅನಿಸ್ತಾ ಬಂದಿದ್ರು ಕೂಡ ಬರೆಯೋದಾಗಲಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಪರಿಣಾಮ ಮಾಡುವಂಥದ್ದಲ್ಲ, ಪ್ರತ್ಯಕ್ಷವಾಗಿ ತತ್ಕ್ಷಣ ಪರಿಣಾಮ ಮಾಡುವಂಥದ್ದು ಸಾಹಿತ್ಯದ ರೀತಿಯಲ್ಲ, ಗುಣವೇ ಅಲ್ಲ. ಅದು ಸಂಸ್ಕೃತಿಯನ್ನು ಸೃಷ್ಟಿಸುವಂಥದ್ದು, ಸಂಸ್ಕಾರ ಬಹಳ ನಿಧಾನವಾಗಿ ಆಗುವಂಥ ಕೆಲಸ. ಒಂದು ಉತ್ತಮ ಸಾಹಿತ್ಯ ಕೃತಿ ಬಂದರೆ ತತ್ಕ್ಷಣ ಅದರ ಫಲ ಸಿಕ್ಕುತ್ತೆ ಅಂತ ನೀವು ಹೇಳ್ತೀರಾ? ನಾವು ಕೆಲವು ಎಷ್ಟೋ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ ಇವುಗಳನ್ನು ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ, ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವೋ? ಸಾಹಿತ್ಯ ಏನು ಮಾಡ್ತಾರೆ? ನಮ್ಮ ಸಂವೇದನೆಯನ್ನು ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತಾರೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಒಂದು ದೊಡ್ಡ ಗ್ರಂಥವೂ ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ಸಾಹಿತ್ಯ ವರ್ಷದ ಕಾಲದಲ್ಲಿ ಕೂಡ ಸಾಹಿತ್ಯ ಏನು ಮಾಡ್ತು, ಎಷ್ಟು ಜನರನ್ನು ಮುಟ್ಟಿತು ಅಂತ ನಾವು ಒಂದು ತಕ್ಕ ಪುರಾವೆಗಳನ್ನು ರುಜುವಾತುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಯಾರು ಓದಿದ್ರು ವರ್ಷದ ತನ್ನ? ಅವನು ಸಾಯೋ ತನಕ ಕೂಡ

0: ಒಂದು ರಕ್ಷಣೆ ಇರಬಹುದು. ಅವ್ರ ಮೇಲೆ ಏನು ಪರಿಣಾಮ ಆಯಿತು? ಪರಿಣಾಮ ಆಗಿದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಮುಂತಾದವು ಮೂಲಕ ಬಂದು ವೃತ್ತಪತ್ರಿಕೆಗಳು, ಹೊಸ ಪ್ರಜಾಪ್ರಭುತ್ವ ಪದ್ಧತಿ, ಇವುಗಳಿಂದ ಜನರ ಮೇಲೆ ಆದ ಪರಿಣಾಮದಿಂದ ಆಯಿತೋ, ಸಾಮಾಜಿಕವಾಗಿ ಉಂಟಾದಂಥ ಪರಿಣಾಮಗಳಿದ್ದರೆ ಅದಕ್ಕೆ ಯಾವುದು ಕಾರಣ ಅಂತ ನೋಡ್ಬೇಕಾಗ. ವರ್ಷವರ್ತನ ಓದಿನೇ ಏನಾದ್ರೂ ಆಯಿತು ಅಂದರೆ ನನಗೆ ನಾನು ನಂಬೋದಿಲ್ಲ. ಸಾಹಿತ್ಯ ಮುಟ್ಟೋದು ಸಾಹಿತ್ಯದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ನಾನಾ ಜನ ಅದರಲ್ಲಿ ಏನು ಹೇಳಿದಾನೋ ಅದನ್ನು 10 ಜನಕ್ಕೆ ಮುಟ್ಟಿಸೋ ಹಾಗೆ ಮಾಡುವ ಪ್ರಯತ್ನದಿಂದ. ಮಹಾಭಾರತ ವ್ಯಾಸರು ಬರೆದು ಬಿಟ್ಟು ಹೇಳಿ ರಚಿಸಿದ ತಕ್ಷಣ ಏನೂ ಆಗಲಿಲ್ಲ. ಅದನ್ನು ಅನೇಕ ಶತಮಾನಗಳ ಕಾಲ ನಾನಾ ಥರದ ಪುರಾಣಿಕರು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನು ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನು ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆಳಕ್ಕೆ ಇಳಿಯೋ ಸಾಧ್ಯ ಆಯಿತು. ಮತ್ತು ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೆಯದು. ನಾನೇನು ಬಯಸ್ತೀನಿ ಸಾಹಿತ್ಯದಿಂದ, ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಯಾವನು ಓದುಗ? ಓದುವಂಥವನು ಓದುಗ, ಓದಿರೋನು ಓದುಗನಲ್ಲ. ಓದುನಾದ್ರೂ ಏನು ಬಯಸ್ತಾನೆ, ಬಯಕೆ ಅವನಿಗೆ ಏನು ಬೇಕಾಗಿದೆ? ಅಮೆರಿಕದಲ್ಲಿ ಎಲ್ಲರಿಗೂ ಓದು ಬರ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ. ಅವನು ಓದುದಿಲ್ಲ, ಓದು ಬರುತ್ತೆ, ಏನು ಮಾಡೋದಕ್ಕೆ? ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ, ಅದನ್ನ ಎಲ್ಲರೂ ಬಯಸೋದಿಲ್ಲ. ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ ಎಲ್ರಿಗಲ್ಲ ಅಂತ. ಎಲ್ರಿಗೆ ಅಲ್ಲ ಅಂದರೆ ಎಲ್ರಿಗೆ ಬೇಡ ಅಂತಲ್ಲ, ಎಲ್ಲರೂ ಬರೋದಿಲ್ಲ ಅದು ಹತ್ರ ಅಷ್ಟೇ. ಸಾಹಿತ್ಯವೇನು, ಸಂಗೀತವಾಗ್ಬೋದು, ಯಾವ ಕಲೆಯೇ ಆಗಲಿ, ಅದನ್ನು ಸಾರ್ವತ್ರಿಕ ಬಳಸೋದು ಅಂದರೆ ಏನರ್ಥ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯಕ್ಕೋಸ್ಕರ ಏನು ಮಾಡೋ ಸಾಧ್ಯ ಆಗೋದಿಲ್ಲ ಅಂದರೆ ಜನ ಮನಸ್ಸನ್ನು ತಿದ್ದೋದಕ್ಕೆ ತತ್ಕ್ಷಣ ಕೆಲವು ಕೆಲಸಗಳಾಗಬೇಕಾದ ಪಕ್ಷದಲ್ಲಿ, ಉತ್ತಮ ಜನಾಂಗದಲ್ಲಿ ಸೃಷ್ಟಿಯಾಗಬೇಕಾದ ಪಕ್ಷದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಶಿಕ್ಷಣ ಒಂದು ಅಂಶವಾಗಿ ಉತ್ತಮ ಸಾಹಿತ್ಯವೂ ಇರ್ಬೋದು, ಆದರೆ ಸಾಹಿತ್ಯ ಎಲ್ಲ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:21. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಹಾಗೆ ನಾದೋಪಾಸನೆ ಕೇಳಿದ್ವಿ. ನುಡಿಮುತ್ತುಗಳು ನಮ್ಮ ಮನಸ್ಸನ್ನು ತುಂಬಿದುವು ಅಂತ ಸುಮಾರು ಸಂದೇಶಗಳನ್ನು ಕಳಿಸಿದ್ದೀರಿ. ಪ್ರೀತಿಯ ಮಾತುಗಳನ್ನು ಹೇಳಿದ್ದೀರಿ, ಅಭಿಮಾನದ ನುಡಿಗಳನ್ನು ಹೇಳಿದ್ದೀರಿ. ಆತ್ಮೀಯರೇ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ, ಸದಾ ನಿಮ್ಮೊಂದಿಗೆ. ಈಗ ಭಾವಗೀತೆಗಳು.

ನವೋದಯದ ಕಿರಣದೀಲೆ ಈ ಗೀತೆ ನಮ್ಮ ನಿಮ್ಮ ಮನಸ್ಸುಗಳಲ್ಲಿ ಶುಭೋದಯವ ತೆರೆದಿದೆ. ಹೌದಲ್ಲ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವನ ಕೇಳಿದಿರಿ ವೃಂದಗಾನದಲ್ಲಿ.

0: ಗಂಟೆ 35 ನಿಮಿಷಕ್ಕೆ ಈಗ ಕನ್ನಡ ವಾರ್ತಾ ಪ್ರಸಾರ. ನಂತರ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ಕೇಳ್ತಾ ಇದೆ, ಇದು ವಿವಿಧ ಭಾರತಿ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಎದುರಿಸುತ್ತಿರುವ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು ಶೇಕಡ 7 ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು ಶೇಕಡ 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು

0: ನಾಗರಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕೆ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು ಐಎಂಒ ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮು ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 March 31 ಪೂರೈಸಬೇಕು ಎಂದು RBI ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು, ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ

0: ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋಜ್ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೇಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ಭಾವಗೀತೆಗಳು.
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 kg ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

ತುಂಬು ನೀರಿನ ಹೊಳೆಯೊಳು ಅಂಬಿಗನ ಕಿರುದೋಣಿ, ಗಾಳಿ ಜೋಗುಳ ಹಾಡುತ್ತಿದೆ, ಪ್ರಕೃತಿಯೇ ತಪದಲ್ಲಿ ಇದ್ದಾಳೆ. ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರ ಕವನವನ್ನು ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಹೃದಯ ಕಮಲದಿ ಮಧುರ ಪ್ರೇಮ ಮಕರಂದವಿದೆ ಕುವೆಂಪು ಅವರ ರಚನೆ ಕೇಳಿದಿರಿ.

ಸಾಧಿಸುತ್ತಾ ಜಯಿಸುವುದೇ ಬಾಳುವುದರ ಸಾರವು. ಇಲ್ಲೇ ಇರು, ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು. ವಿನಾಯಕ ಅವರ ರಚನೆ ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸ್ನೇಹಕ್ಕೆ ನಲುಮೆಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. 8:15 ಅಥವಾ 8:20 ಕೇಳ್ತಾ ಇರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 8:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉನ್ನತ ಮಟ್ಟದ ಸಭೆಯಲ್ಲಿ ಭಯೋತ್ಪಾದನೆ ಮತ್ತು ಸೈಬರ್ ಬೆದರಿಕೆಗಳು ಸೇರಿದಂತೆ ವ್ಯಾಪಕ ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಲವಾದ ಸಹಕಾರವನ್ನು ನೀಡುವಂತೆ ಸದಸ್ಯ ರಾಷ್ಟ್ರಗಳು ಕರೆ ನೀಡಿವೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಬಾಹ್ಯಾಕಾಶ ಇಲಾಖೆ ಮತ್ತು ಇಸ್ರೋ ಜಂಟಿಯಾಗಿ ಆಯೋಜಿಸಿರುವ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಮಹತ್ವದ ಸಭೆ ಬೆಂಗಳೂರಿನಲ್ಲಿ ಇಂದು ನಡೆಯಲಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಧ್ಯಕ್ಷ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ಪ್ರಕಟಿಸಿದೆ. ಬೆಳಗಾವಿ ಉತ್ತರ ಮತಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ನಲ್ಲಿ ಕಾರ್ಯನಿರ್ವಹಿಸಲಿರುವ ಮತಗಟ್ಟೆ ಅಧಿಕಾರಿಗಳು, ಮೇಲ್ವಿಚಾರಕರು, ಇತರ ಸಿಬ್ಬಂದಿ ಹಾಗೂ ರಾಷ್ಟ್ರಮಟ್ಟದ ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟರುಗಳಿಗೆ ಬೆಳಗಾವಿಯಲ್ಲಿ ತರಬೇತಿ ಹಾಗೂ ಮಾಹಿತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕೆನಡಾದ ಟೊರಾಂಟೋದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಪನಾಮ್ ತಂಡದ ವಿರುದ್ಧ 1-0 ಗೋಲಿನ ಅಂತರದ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಶುಭೋದಯ ಕರ್ನಾಟಕ.

ಕೇಳ್ತಾ ಇದ್ರಿ ಶುಭೋದಯ ಕರ್ನಾಟಕ. ಈಗ ನೀವು ಕೇಳಿದ ಗೀತೆ ಕ್ರೇಜಿ ಹಾರ್ಟಿಗೆ. ಈ ಗೀತೆಯನ್ನ ಅಜನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದು, ಚಾಂಪಿಯನ್ ಚಿತ್ರದಿಂದ ಆರಿಸಿದ್ದು. ಹಾಡಿದವರು ಅಜನೀಶ್ ಅವರೇ. ಅಜನೀಶ್ ಲೋಕನಾಥ್ ಅವರ ಜೊತೆ ಈ ಗೀತೆಗೆ ದನಿಯಾದವರು ಬೊಬ್ಬಿ ಸಿ ಆರ್.

ವಸುಕಿ ವೈಭವ್ ಅವರ ಧ್ವನಿಯಲ್ಲಿ ಪ್ರಮೋದ್ ಬರುವಂತೆ ಅವರು ಬರೆದ ಗೀತೆ ಕೇಳಿದಿರಿ. ಅನೂಪ್ ಸೀಳಿನ್ ಅವರ ಸ್ವರ ಸಂಯೋಜನೆ ಇತ್ತು. ಮಾನ್ಸೂನ್ ರಾಗ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಸಮಯ 8:10 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಗಾನಸೋಮ ಪಟ್ಟಸೋಮನಹಳ್ಳಿ, ಓ ನವೋದಯದ ಕಿರಣ ಲೀಲೆ, ಈ ಹಾಡನ್ನು ಕೇಳಿ ಎಷ್ಟು ಖುಷಿಯಾಯಿತು. ಮುಂಜಾನೆ ಹೊತ್ತಲ್ಲಿ ಈ ಹಾಡು ಕೇಳಿ ಬಹಳ ದಿನ ಆಗಿತ್ತು ನನಗೆ. ಈ ಹಾಡನ್ನು ಕೇಳ್ತಾ ಎಷ್ಟೊಂದು ಸಂಗತಿಗಳು ನೆನಪಾದವು ಅಂತ ಹೇಳಿದಿರಿ. ಹಾಗೆ ಮೇಘ ಧ್ರುವ ಬಡ್ಡಿ ಕೇಶವಾಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಪ್ರೇರಣಾ ಓಸೇಕರ್ ಮತ್ತು ಮನೆಯವರು ಬೆಂತೂರ ಗ್ರಾಮದಿಂದ, ಹರೀಶ್ ಮಲ್ಲೇಶ್ವರದಿಂದ, ಕುಮಾರಸ್ವಾಮಿ ಮೈಸೂರಿನಿಂದ, ನಾಗರತ್ನ ರಾಜಾಜಿನಗರ್. ನಾದೋಪಾಸನೆ ತುಂಬ ಚೆನ್ನಾಗಿದೆ ಅಂತಾರೆ ವಿಜಯನಗರ ನಳಿನಾ ಲಂಕೇಶ್ ಅವರು. ಟಿಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್, ಸಂಧ್ಯಾ ಮೋಹನ್, ಆರ್ಎಂ ನಗರ ಕೆಆರ್ಪುರದಿಂದ, ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ರಮೇಶ್ ಜಿ ಚೌಗುಲ ಬೆಳಗಾವಿಯಿಂದ. ವಿವಿಧ ಭಾರತಿಯನ್ನ ಆರಂಭದಿಂದ ಅಂದರೆ ಬೆಳಗ್ಗೆ 5:55 ಸಿಗ್ನೇಚರ್ ಟ್ಯೂನ್ನಿಂದ ಕೇಳ್ತಾ ಇದ್ದೀನಿ. ಸೊಗಸಾಗಿದೆ. ನನಗೆ ವಿವಿಧ ಭಾರತಿ ಕೇಳದಿದ್ದರೆ ಏನೋ ಕಳೆದುಕೊಂಡ ಹಾಗಾಗತ್ತೆ ಅಂತಾರೆ ವಸಂತ ಅವರು ಬೆಂಗಳೂರಿನಿಂದ. ಕಮತೇನಹಳ್ಳಿ ಚಿಕ್ಕೋಡಿಯ ನಮ್ಮ ಶ್ರೋತೃ ರುಕ್ಮಿಣಿ ಕಂಬಾರ್, ರಾಜು ಕಂಬಾರ್ ಮತ್ತು ಮನೆಯವರು, ರಂಗ ಎರಡೂ ಒಂದಾಗದು ರಂಗ ಅಶ್ವಥ್ ಅವರು ಹಾಡಿದ ಭಕ್ತಿಗೀತೆಯನ್ನು ಪ್ರಸಾರ ಮಾಡಿದ್ರಿ. ಎಷ್ಟು ಚೆನ್ನಾಗಿತ್ತು ಈ ಹಾಡು, ತುಂಬ ಸಂತೋಷ ಆಯಿತು ಅಂತಾರೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ. ಬಾಗಲಕೋಟೆ ಬನಹಟ್ಟಿಯ ಅಂಕುಶ್, ದೀಪಾ, ಮಹದೇವ್ ಗುಮ್ಮಟಿ ಮತ್ತು ಮನೆಯವರು, ಸುನಂದ ಗುಜ್ಜಾರ್, ಜನಾರ್ದನ ರಾವ್, ಮುರಳಿ, ಅನುಪಮ, ಕುಶಾಲ್ ಮತ್ತು ಮನೆಯವರು, ಶಿವಾನಂದ ಅರಂತಪ್ಪ ಮತ್ತು ಸಂಗಡಿಗರು, ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್ ತುಮಕೂರಿನಿಂದ, ಹೂವಿನ ಹಡಗಲಿಯ ಬೀರಬ್ಬಿ, ದಿಲೀಪ್ ದೊಡ್ಡಮನಿ ಮತ್ತು ಮನೆಯವರು, ಜಿಎಸ್ ಚಂದನ ಚಿತ್ರದುರ್ಗದಿಂದ, ವಾಣಿ ಧಾರವಾಡದಿಂದ, ಕವಿತಾ ಶ್ರೀನಿವಾಸ್ ಮತ್ತು ಮನೆಯವರು, ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ದೇವರಾಜ್ ಮತ್ತು ಮನೆಯವರು, ನಂಬರ್ 608 ಹೆಸರನ್ನು ಹಾಕಿಲ್ಲ ನೀವು, ಮಂಡಿಕಲ್ ಕೃಪಾ ಅವರು, ಪ್ರೇಮಲತಾ ವಜ್ರ ಬಿದರಹಳ್ಳಿ, ಡಾಕ್ಟರ್ ಅನಂತಕುಮಾರ್ ಅರಸು ಬೀದರ್ ಗಣೇಶ್ ನಗರದಿಂದ, ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ, ಕೌಸಲ್ಯ ಬನಶಂಕರಿಯಿಂದ, ಲೀಲಾ ಅಜಯ್, ಪೂಜಾ ವಿಸ್ಮಯ ಮತ್ತು ಮನೆಯವರು, ಬೋಧನ ಹೊಸಹಳ್ಳಿಯ ನಮ್ಮ ಬೋಪ ವೆಂಕಟೇಶ್ ಮತ್ತು ಮನೆಯವರು, ನಂಬರ್ 355 ನೀವು ಕೂಡ ಹೆಸರನ್ನು ಹಾಕಲಿಲ್ಲ. ಹಾಗೆ 259 ವಿಶ್ವಕರ್ಮ ಶಹಾಬಾದ್, ಮೋನಪ್ಪ ನಾಗೇಂದ್ರ ಮತ್ತು ಮನೆಯವರು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ರಾಧಾ ಹಿರಿಯಣ್ಣಯ್ಯ ನಾಗಮಂಡಲದಿಂದ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ಕನ್ನಡ ರತ್ನ ಭಂಡಾರ ಕೇಳಿದಾಗ ಮನಸ್ಸು ರೋಮಾಂಚನಗೊಳ್ಳುತ್ತೆ ಅಂತ ಹೇಳಿದಿರಿ. ನೀಲ ರಾಮಮೂರ್ತಿಯವರು ಸಂದೇಶವನ್ನು ಕಳಿಸಿದ್ದೀರಿ. ನಿರ್ಮಲಾ ಅವರು

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಅನುದಿನ ಓಂಕಾರ ಝೇಂಕಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಿ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ಭಾವಗೀತೆ ಚಿತ್ರಗೀತೆ ಶೀರ್ಷಿಕೆ ಗಾನ ಶುಭೋದಯ ಕರ್ನಾಟಕದಲ್ಲಿ. ಇವತ್ತಿನ ಶೀರ್ಷಿಕೆ ಏನು ಅಂತ ಈಗಾಗಲೇ ಕೌಸಲ್ಯ ಬನಶಂಕರಿಯವರು ಕೇಳಿದಿರಿ, ಹಾಗೆ ಕವಿತಾ ಅವರು ಕೇಳಿದಿರಿ, ಕಲಬುರಗಿ ಜಿಲ್ಲೆ ಕಡಗಂಚಿ ಧರ್ಮಣ್ಣ ಧನ್ಯವರು ಕೂಡ ಸಂದೇಶವನ್ನು ಕಳಿಸಿದ್ದೀರಿ. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ, ನನಗೆ ಎಲ್ಲ ಗೀತೆಗಳು ಇಷ್ಟ ಆಯಿತು, ನನ್ನ ಸಂದೇಶವನ್ನು ನೀವು ಆಗಲೇ ಓದಲಿಲ್ವಲ್ಲ, ಯಾಕೆ ಅಂತ ಪ್ರಶ್ನೆ. ಯಾಕೆ ಅಂತ ಅನೇಕ ಸಲ ಉತ್ತರಗಳನ್ನು ಕೊಟ್ಟರೂ ನಮ್ಮ ಪ್ರೀತಿಯ ಶ್ರೋತೃಗಳು ಪ್ರೀತಿಯಿಂದ ಈ ಪ್ರಶ್ನೆ ಕೇಳ್ತೀರಿ ನಾವು, ಹಾಗೆ ಆಗಾಗ ಸಂದೇಶಗಳನ್ನು ಬಿಡುವುದು ಉಂಟು ಅಂತ ಪ್ರೀತಿಯಿಂದನೇ ಹೇಳ್ತಾ ಶುಭೋದಯ ಕರ್ನಾಟಕದಲ್ಲಿ ಈಗ ಶೀರ್ಷಿಕೆ ಗಾನ ಕೇಳೋಣ. ಇವತ್ತಿನ ಶೀರ್ಷಿಕೆ ಏನು

ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ. ಇವತ್ತಿನ ಶೀರ್ಷಿಕೆ ಗಾನ ಅಯ್ಯಯ್ಯೋ ಅಯ್ಯಯ್ಯಯ್ಯೋ ನನ್ನ ಸಂದೇಶ ಓದ್ಲಿಲ್ವಲ್ಲ ಅಂತ ಹೇಳ್ತಿರಲ್ಲ ನಿಮ್ಮೆಲ್ಲರಿಗಾಗಿ ಅಯ್ಯಯ್ಯೋ ಅಯ್ಯಯ್ಯಯ್ಯೋ ಈ ಶೀರ್ಷಿಕೆಯ ಗೀತೆಗಳನ್ನು ಕೇಳೋಣ. ಇನ್ನು ಒಂದೆರಡು ಪ್ರಚಲಿತ ಸಂಗತಿಗಳನ್ನು ಹೇಳೋದಾದರೆ, ಯು ಪಿ ಎಸ್ ಸಿ ಸಿ ಎಸ್ ಸಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು 28ನೇ ತಾರೀಕು ಕೊನೆಯ ದಿನ ಅಂತ ನಿಗದಿಪಡಿಸಿದೆ. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿಗಳನ್ನು ಪಡೆದು ಡಿಎಎಫ್ ಮಾಹಿತಿಗಳನ್ನು ಕೊಡಬೇಕು ಅಂತ ತಿಳಿಸಲಾಗಿದೆ. ಹಾಗೆ ಸಿಬಿಎಸ್ಇ 12ನೇ ತರಗತಿ ಮರುಮೌಲ್ಯಮಾಪನದ ಫಲಿತಾಂಶವನ್ನು ಪ್ರಕಟಿಸಿದೆ. ವೆಬ್ಸೈಟ್ನಲ್ಲಿ ಇದು ಲಭ್ಯವಿದೆ ಅಂತ ಹೇಳಲಾಗಿದೆ. ಅಯ್ಯೋ ಅಯ್ಯಯ್ಯಯ್ಯೋ

ಇವತ್ತು ಫಿಫಾ ವರ್ಲ್ಡ್ ಕಪ್ನ ಆಟದ ಒಂದು ತುತ್ತ ತುದಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಇನ್ನು ಮ್ಯಾಚ್ಗಳು ನಡೀತಾ ಇರುವ ಸಂದರ್ಭದಲ್ಲಿ ಒಂದು ವಿಷಯ ಅಂದರೆ ಮೆಸ್ಸಿ, ಲಯನೆಲ್ ಮೆಸ್ಸಿ ಅವರ ಹುಟ್ಟುಹಬ್ಬ ಈ ದಿನ ವಿಜೃಂಭಣೆಯಿಂದ ಆಚರಿಸೋದು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. 1987 ಮೆಸ್ಸಿ ಅವರು ಜನಿಸಿದ್ದು. ಫುಟ್ಬಾಲ್ ಆಟಗಾರ ಲಯನೆಲ್ ಮೆಸ್ಸಿ ಅವರ ಜನ್ಮದಿನ ಇಂದು. ಹಾಗೆ ನಮ್ಮ ಕಲಾವಿದೆ, ಚಿತ್ರ ನಟಿ, ತೆಲುಗು, ಹಿಂದಿ, ಕನ್ನಡ ಹೀಗೆ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಅಭಿನಯಿಸಿದ ವಿಜಯಶಾಂತಿ ಅವರ ಜನ್ಮದಿನ ಇಂದು. 1966 ಅವರು ಇದೇ ದಿನ ಜನಿಸಿದ್ದು. ದಕ್ಷಿಣ ಭಾರತದಾದ್ಯಂತ ಜನಪ್ರಿಯರಾಗಿರುವ ಸಂಗೀತ ಕಲಾವಿದರು MS ವಿಶ್ವನಾಥನ್ ಅವರು. ಕನ್ನಡದಲ್ಲೂ ಅನೇಕ ಚಿತ್ರಗಳಿಗೆ ಅವರು ಸಂಗೀತ ನೀಡಿದ್ದಾರೆ. MS ವಿಶ್ವನಾಥನ್ ಅವರ ಜನ್ಮದಿನ ಇಂದು. 1928 ಅವರು ಜನಿಸಿದ್ದು. ಕಲಾವಿದ ಮಧು ಬಾಲಕೃಷ್ಣ ಅವರ ಜನ್ಮದಿನ ಇಂದು. 1974 ಅವರು ಹುಟ್ಟಿದ್ದು. ಸಂಗೀತ ಕಲಾವಿದ ವಿಕ್ಕು ಅಂದರೆ ವಿನಾಯಕ ರಾಮ್, TH ವಿನಾಯಕ ರಾಮ್ ನಮಗೆ ಲಯ ವಾದನ ಕೇಳಿಸುತ್ತೆ. ಅವರು ಹುಟ್ಟಿದ ದಿನ ಇಂದು. 1944 ವಿನಾಯಕ ರಾಮ್ ಅವರು ಜನಿಸಿದ್ದು. ಹಾಗೆ ಓಂಕಾರನಾಥ್ ಠಾಕೂರ್ ಅವರು ಬಹಳ ಜನ ಸಂಗೀತ ಕಲಾವಿದರಿಗೆ ಪ್ರೇರಣೆಯಾದವರು, ಸ್ಫೂರ್ತಿಯಾದವರು. ಅವರ ಜನ್ಮದಿನ ಇಂದು. 1897 ಅವರು ಹುಟ್ಟಿದ್ದು. ಕನ್ನಡದ ನಿರ್ದೇಶಕ ಶಶಾಂಕ್ ಅವರ ಜನ್ಮದಿನ ಇಂದು. 1972 ಅವರು ಜನಿಸಿದ್ದು. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ಮಾತು, ಮಾಹಿತಿ, ಪ್ರಚಲಿತ, ಪ್ರಕಟಣೆ, ದಿನವಿಶೇಷ ಹೀಗೆ ಸಾಗ್ತಾ ಇದೆ ನಮ್ಮ ಶುಭೋದಯ ಕರ್ನಾಟಕ. ಸಮಯ ಆಗಿದೆ 8:43. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ, ಬಿಕೆ ಸುಮತಿ. ಹೌದು, ಇವತ್ತಿನ ಶೀರ್ಷಿಕೆ ಏನು ಅಂತ ಸುಮಾರು ಜನ ಹೇಳಿದಿರಿ. ಆಗಲೇ ಎರಡು ಗೀತೆಗಳನ್ನು ಕೇಳಿದ ಕೂಡಲೇ ನಿಮಗೆ ಗೊತ್ತಾಗಿದೆ. ಹೌದು, ಅಯ್ಯೋ ಅಯ್ಯೋ ನಮ್ಮ ಸಂದೇಶ ಓದಲಿಲ್ಲ, ಅಯ್ಯೋ ಹಿಂಗಾಯಿತು, ಅಯ್ಯೋ ಮರ್ತೇ ಬಿಟ್ಟೆ, ಅಯ್ಯೋ ಅಂತ ಎಷ್ಟೊಂದಕ್ಕೆ ಹೇಳ್ತಾ ಇರ್ತೀವಲ್ಲ. ಇವತ್ತಿನ ನಮ್ಮ ಶೀರ್ಷಿಕೆ ಅಯ್ಯೋ ಅಯ್ಯೋ

ಕೇಳ್ತಾ ಇದ್ದೀರಿ. ಅಯ್ಯೋ ಶೀರ್ಷಿಕೆ ಹಾಡುಗಳನ್ನು ನಮ್ಮ ಕಂಪ್ಯೂಟರ್ ಪೂರ್ತಿ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಂತ ಎಷ್ಟೊಂದು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಸಂದೇಶದ ಮೊದಲ ಸಾಲು ಮಾತ್ರ ನಾವು ನೋಡಿಬಿಟ್ರೆ, ಯಾರಾದರೂ ನೋಡಿದ್ರೆ ಇದೇನಿದು ಇಷ್ಟೊಂದು ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಇದೆ, ಏನಾಯಿತು ಅಯ್ಯೋ ಅಂತ ಅಂದ್ಕೊಳ್ಳೋದು ಸಹಜ. ಅಯ್ಯೋ ಏನಾಯಿತು ಅಂತೀವಿ, ಅಯ್ಯೋ ಛೇ ಹೀಗಾಗಬಾರ್ದಾಗಿತ್ತು ಅಂತೀವಿ, ಅಯ್ಯೋ ಹೌದಾ ಅಂತೀವಿ, ಹಾಗೆ ಅಯ್ಯೋ ಮರ್ತೇ ಹೋಯ್ತು ಅಂತೀವಿ. ಈ ಅಯ್ಯೋ ಇದೆಯಲ್ಲ, ಇದು ಎರಡೇ ಎರಡು ಅಕ್ಷರ, ಆದರೆ ಬಳಕೆ ಮಾತ್ರ ಸಾವಿರ ಸಾವಿರ.

0: ಇನ್ನು ಈ ದಿನದ ಸಂಗತಿಗಳು, ಭಾರತದಲ್ಲಿ ಏನಾಯಿತು ಅಂತ ಒಂದಷ್ಟು ವಿಚಾರಗಳನ್ನು ನೋಡೋದಾದರೆ, ಇದೇ ದಿನ 1564 ಅಂದರೆ ಜೂನ್ 24 ತಾರೀಕು ವೀರರಾಣಿ ಗೋಂಡ್ವಾನಾದ ಮಹಾರಾಣಿ ದುರ್ಗಾವತಿಯವರು ಮೊಘಲ್ ವಿರುದ್ಧ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದರು. ಜೂನ್ 24 ತಾರೀಕು 1966 ಭಾರತದಲ್ಲಿ ಒಂದು ದುರ್ಘಟನೆ ನಡೀತು. ಮುಂಬೈನಿಂದ ನ್ಯೂಯಾರ್ಕ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಮೌಂಟ್ ಬ್ಲ್ಯಾಂಕ್ ಪರ್ವತ ಶ್ರೇಣಿಗೆ ಅಪ್ಪಳಿಸಿ ಭೀಕರ ಅಪಘಾತಕ್ಕೆ ಒಳಗಾಯಿತು. ಬಹಳ ಜನ ಇದರಲ್ಲಿ ಮೃತಪಟ್ಟರು. 1974 ಜೂನ್ 24 ತಾರೀಕು ಲಾರ್ಡ್ಸ್ ಮೈದಾನದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಕೇವಲ 42 ರನ್ಗಳಿಗೆ ಆಲ್ ಔಟ್ ಆಗಿ ಒಂದು ದಾಖಲೆ ಆಯಿತು. ಅಂದರೆ ಅತ್ಯಂತ ಕನಿಷ್ಠ ಸ್ಕೋರ್ ಅಂತ ಇದು ದಾಖಲಾಯಿತು. ಹಾಗೆ ವಿವಿಗಿರಿಯವರು, ವರಾಹಗಿರಿ ವೆಂಕಟಗಿರಿ ಅವರು ರಾಷ್ಟ್ರಪತಿಗಳಾಗಿದ್ದರು. ಭಾರತದ 4 ರಾಷ್ಟ್ರಪತಿಗಳು. ಅವರು ನಿಧನ ಹೊಂದಿದ ದಿನ ಇಂದು. 1980 ಅವರು ನಮ್ಮನ್ನು ಅಗಲಿತು. ಅಯ್ಯೋ, ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕೆಲವರು ಅಯ್ಯೋ ಇನ್ನೂ ಒಂದಷ್ಟು ಕೇಳೋಕ್ಕೆ ಬಾಕಿ ಇದೆ, ಅಯ್ಯೋ ನಾನು ಆಫೀಸಿಗೆ ಹೊರಟಿದ್ದೀನಿ ಅಂತೆಲ್ಲ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ನಿಮ್ಮ ಸಂದೇಶಗಳು ತಮಾಷೆಯಾಗಿದೆ. ಹಾಗೆಯೇ ಇವತ್ತಿನ ಈ ಅಯ್ಯೋ ಕೂಡ ಹಾಗೆ ಅಲ್ವಾ?
1: ಕೃಷ್ಣ ಸರಿಯಾಗಿ ಕೊಟ್ಟು

0: ಅಯ್ಯೋ ರಾಮ ರಾಮ ಅಂತೀವಿ, ಹಾಗೆ ಅಯ್ಯೋ ಈ ಲೋಕ ಹೇಗಾಗೋಯ್ತು ಅನ್ನೋ ಹಾಡು ನೋಡಿ.
1: ಅಯ್ಯಯ್ಯ ಹೋ ಈ ಲೋಕವೇ ಗುಂಡು, ಅಯ್ಯಯ್ಯ ಹೋ ಇದು ಮೋಸದ ಹಿಂದು.
0: ಅಯ್ಯೋ ಅಂದಾಗ ನಮ್ಮ ಅನೇಕ ಶ್ರೋತೃಗಳು ಜ್ಞಾಪಿಸಿಕೊಂಡಿದ್ದು ಈ ಗೀತೆ.

ಅಯ್ಯೋ ಟೈಮ್ ಆಗಿ ಹೋಯ್ತಲ್ಲ. ಅಯ್ಯೋ ಶೀರ್ಷಿಕೆ ಗಾನನ ಇದುವರೆಗೆ ಕೇಳಿದ್ರಿ. ಇವತ್ತಿನ ಶೀರ್ಷಿಕೆ ಗಾನ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ ಕರ್ನಾಟಕ ಮುಗಿಸುವ ಸಮಯ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. ಅಯ್ಯೋ ಅಂತ ಕೇಳ್ತಾ ಕೇಳ್ತಾ ನಾವು ಅಯ್ಯೋ ವಿವಿಧ ಭಾರತಿ ಬಿಟ್ಟು ಹೋಗ್ಲೇಬಾರ್ದು ಅಂತ ಅಂದ್ಕೊಂಡ್ವಿ ಅಂತ ಮಂಡಿಕಲ್ ಕೃಪಾ ಅವರು ಕೂಡ ಹೇಳಿದಿರಿ, ಧರ್ಮಣ್ಣ ಧನ್ಯ ಅವರು. ಹಾಗೆ ಡಾಕ್ಟರ್ ಅಂಬುಜ ಮಳಕೇಡ್ಕರ್ ಅವರು, ಅಯ್ಯಯ್ಯೋ ನಿನಗಾಗಿ ಬರೆಯದೇ ಇರೋಕ್ಕೆ ಸಾಧ್ಯನಾ? ಅಯ್ಯೋ ನಿನಗಾಗಿ ಬರೆಯದೇ ಇರಲು ನನ್ನ ಕೈಗಳಿಗೆ ಸಾಧ್ಯವೇ? ಅಯ್ಯಯ್ಯೋ ಎಷ್ಟು ಸಾರಿ ಹೇಳಿರುವೆ, ಕಾಡಬೇಡ ನನ್ನನ್ನು, ಸತಾಯಿಸಬೇಡ, ನಿನ್ನ ಪ್ರೀತಿಯಲ್ಲಿ ಬದುಕುತ್ತಿರುವೆ, ಹಗಲು ಇರುಳು ನಿನ್ನ ಧ್ಯಾನದಲ್ಲಿರುವೆ. ಅಯ್ಯೋ ಇಷ್ಟು ಸಾಕಲ್ಲವೇ ನಿನಗೆ ಅಂತ ಇನ್ನೂ ಒಂದಷ್ಟು ಅಯ್ಯೋ ಅಂತ ಹೇಳಿದರೆ ಪ್ರೀತಿಗೆ ಅವರು ಅಯ್ಯೋ ಅಂತಾರೆ. ಎಷ್ಟೆಲ್ಲ ವಿಚಾರಗಳಿಗೆ ನಾವು ಅಯ್ಯೋ ಅಂತೀವಿ. ಅಯ್ಯೋ ಅನ್ನೋದು ನಮ್ಮ ನಿತ್ಯ ಜೀವನದ ಶೀರ್ಷಿಕೆ ಪದವೇ ಹೌದು. ಅನಂತಕುಮಾರ್ ಅರಸು ಅವರು ಕೂಡ ಇದೇ ಮಾತನ್ನು ಹೇಳಿದಿರಿ. ಕೌಡ್ಲಿ ರವಿ ಅವರು, ಅಯ್ಯೋ ಪದ ಎಷ್ಟು ಸಾಮಾನ್ಯವಾಗಿ ನಾವು ಬಳಸ್ತೀವಿ, ಇದೊಂದು ಭಾಷೆಯ ಕರಾಮತ್ತ ಅಲ್ವಾ ಅಂತ. ಹಾಗೆ ಅಯ್ಯೋ ನಾನು ಆಫೀಸಿಗೆ ಹೊರಡಬೇಕಲ್ಲ ಅಂತಾರೆ ನಮ್ಮ ಶ್ರೋತೃ ನಾಗರತ್ನ ಅವರು. ಮಂಜು ವಿಷ್ಣು ಅವರು, ಎಷ್ಟು ಚೆನ್ನಾಗಿದೆ, ಎಷ್ಟು ಸರಳವಾದ ಪದ, ಎಷ್ಟು ಥರ ಬಳಸ್ತೀವಿ ಅನ್ನೋವಂತಹ ಐಡಿಯಾ ಹೇಳಿಬಿಟ್ರಿ. ಇವತ್ತು ನಾವು ನಿತ್ಯ ಜೀವನದಲ್ಲಿ ಅದನ್ನು ಬಳಸ್ತಾನೆ ಇರ್ತೀವಿ, ಆದರೆ ನಮಗೆ ಅದು ತಲೆಗೆ ಹೋಗಿರಲ್ಲ. ಹೇಳಿದಾಗ ಹಾಗೆ ಅಯ್ಯೋ ಶೀರ್ಷಿಕೆ ಗೀತೆಗಳನ್ನು ಕೇಳಿದಾಗ ಅಯ್ಯೋ ಅಯ್ಯೋನಲ್ಲಿ ಇಷ್ಟೊಂದು ಹಾಡಿದೆಯಾ ಅಂತ ಅನ್ನಿಸ್ತು ಅಂತ ಹೇಳಿದಿರಿ. ಹಾಗೆ ನೆಲ ರಾಮಮೂರ್ತಿಯವರು, 982 ನೀವು ಹೆಸರನ್ನು ಹಾಕಲಿಲ್ಲ. ನಾವು ಅನೇಕ ಸಲ ಹೇಳ್ತೀವಿ ಹೆಸರು ಮರಿಬೇಡಿ, ನಿಮ್ಮ ಹೆಸರು ಮತ್ತು ಊರನ್ನು ಮೊದಲು ಹೇಳಿ, ಅಂದರೆ ಮೊದಲು ನಮಗೆ ಬರೆದು ಆಮೇಲೆ ನಿಮ್ಮ ಮಾತನ್ನು ಹೇಳಿ ಅಂತ. ಆದರೆ ಏನು ಮಾಡೋದು, ಅಯ್ಯೋ ನೀವು ಮರೆತೇ ಹೋಗ್ತಿರಲ್ಲ. ಆತ್ಮೀಯರೇ, ಅಯ್ಯೋ ಶೀರ್ಷಿಕೆ ಗೀತೆಗಳನ್ನು ಕೇಳಿದಿರಿ. ಶುಭೋದಯ ಕರ್ನಾಟಕ ಮುಗಿಸೋಣ, ಮುಂದಿನ ಕಾರ್ಯಕ್ರಮಕ್ಕೆ ಸಾಗೋಣ.

0: ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ ಕೇಳ್ತಾ ಇದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಪಂಚೇಂದ್ರಿಯಗಳಲ್ಲಿ ಎರಡನೆಯ ಪ್ರಮುಖ ಅಂಗ ಕಿವಿ. ಕಿವಿಯ ರಕ್ಷಣೆ ಬಗ್ಗೆ ಎರಡು ಮಾತು.
1: ಇಯರ್ಬಡ್ ಮತ್ತು ಇತರ ಚೂಪಾದ ವಸ್ತುಗಳಿಂದ ಕಿವಿಗಳನ್ನ ಸ್ವಚ್ಛಗೊಳಿಸದಿರಿ. ಕಿವಿಗೆ ನೀರು ಸೇರದಂತೆ ಎಚ್ಚರ ವಹಿಸಿರಿ. ಅಸುರಕ್ಷಿತ ಇಯರ್ಫೋನ್ಗಳ ಅತಿಯಾದ ಬಳಕೆ ಶ್ರವಣ ಸಮಸ್ಯೆಗೆ ಆಹ್ವಾನವಿತ್ತಂತೆ. ಮೊಬೈಲ್ನಲ್ಲಿ ಸಿನಿಮಾ ವಿಡಿಯೋ ಗೇಮ್ ವೀಕ್ಷಿಸಿ ಶ್ರವಣ ಶಕ್ತಿಯನ್ನು ಬಲಿಗೊಡದಿರಿ.
0: ನಿಶ್ಶಬ್ದವೇ ಕಿವಿಯ ರಕ್ಷಣೆಗೆ ದಿವ್ಯೌಷಧ.

ಅನುದಿನ ಓಂಕಾರ ಜೇಂಕಾರ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ. ಈಗ ಇಂದಿನ ವಿಶೇಷ. ಇವತ್ತು ಏನೇನೆಲ್ಲ ವಿಶೇಷಗಳು ಇವೆ? ಈಗ ತಾನೇ ಕಿವಿ ಬಗ್ಗೆ ಒಂದಷ್ಟು ಪುಟ್ಟ ಮಾಹಿತಿ ಕೇಳಿದ್ರಲ್ಲ, ಇವತ್ತು ನಮ್ಮ ಪಂಚೇಂದ್ರಿಯಗಳ ಅರಿವನ್ನ ಪಡೆಯುವ, ನಮ್ಮನ್ನು ನಾವೇ ಅರಿತುಕೊಳ್ಳುವ, ಪಂಚೇಂದ್ರಿಯಗಳ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವ ದಿನ ಅಂತ ಕೆಲವು ರಾಷ್ಟ್ರಗಳಲ್ಲಿ ಆಚರಿಸ್ತಾರೆ. ಇವತ್ತು ತರಕಾರಿಗಳನ್ನು ತಿನ್ನಿ ಅಂತ ಹೇಳುತ್ತೆ ಒಂದೆರಡು ರಾಷ್ಟ್ರಗಳು. ತರಕಾರಿ ನಮ್ಮ ಜೀವನಕ್ಕೆ ತುಂಬ ಅತ್ಯಂತ ಅಗತ್ಯವಾದಂಥದ್ದು. ತರಕಾರಿಗಳನ್ನು ತಿನ್ನಲೇಬೇಕು ಪ್ರತಿದಿನ ಅನ್ನುವ ಒಂದು ಸಂದೇಶವನ್ನು ಕೊಡುವಂತಹ ದಿನ ಈ ದಿನ. 12 ದೇಶಗಳಲ್ಲಿ ಈ ದಿನ ತರಕಾರಿ ತಿನ್ನಿ ದಿನ ಅಂತ ಆಚರಿಸ್ತಾರೆ. ಮೆಸೊಪೊಟೇಮಿಯಾ ಮತ್ತು ಸುತ್ತಮುತ್ತಲ ದೇಶಗಳಲ್ಲಿ ಈ ದಿನ ಹ್ಯಾಂಡ್ಶೇಕ್ ಡೇ, ಕೈ ಕುಲುಕುವ ದಿನ, ಸ್ನೇಹ ದಿನ ಅಂತ ಆಚರಿಸ್ತಾರೆ. ಈಜಿದೆಯಲ್ಲ, ಈಜು ಹೊಡಿತೀವಲ್ಲ ನೀರಿನಲ್ಲಿ, ಈ ಈಜು ಹೊಡೆಯುವಾಗ ಎಲ್ಲರಿಗೂ ಈಜು ಬಂದರೆ ಒಳ್ಳೆಯದು. ಒಂದೇ ಒಂದು ಸ್ವಲ್ಪನಾದರೂ ನೀರಲ್ಲಿ ಬಿದ್ದರೆ, ಒಂದು ಲ್ಯಾಪ್, ಒಂದು ಚೂರಾದರೂ ಕೈಕಾಲು ಬಡಿಯೋಕ್ಕೆ, ಈಜೋಕ್ಕೆ ಕಲಿತಿರಬೇಕು. ಸ್ವಲ್ಪನಾದರೂ ಈಜಿ ನೀರಿಗೆ ಬೀಳಿ ಅಂತ ಹೇಳುವ ದಿನ ಇಂದು. US ಮತ್ತು ಕೆಲವು ರಾಷ್ಟ್ರಗಳಲ್ಲಿ ಈಜು ಕಲಿಯಿರಿ, ಒಂದು ಲ್ಯಾಪ್ ಈಜು ಮಾಡಿ ಅಂತ ಹೇಳುವ ದಿನ. ಈ ದಿನ ಅಂತಾರಾಷ್ಟ್ರೀಯ ಫೇರಿ ದಿನ, ಅಂದರೆ ಅಂತಾರಾಷ್ಟ್ರೀಯ ದೇವತೆ ದಿನ ಅಂತ. ಇಷ್ಟರಲ್ಲಿ ನಾವು ಯಾವುದನ್ನ ಆರಿಸಿಕೊಳ್ಳೋಣ? ದಿನ ವಿಶೇಷಕ್ಕೆ ಇವತ್ತಿನ ವಿಶೇಷಕ್ಕೆ ಯಾವ ವಿಷಯವನ್ನ ಆರಿಸೋಣ?

ಇದನ್ನ ಅಂತಾರಾಷ್ಟ್ರೀಯ ಫೇರಿ ದಿನ ಅಥವಾ ಅಂತಾರಾಷ್ಟ್ರೀಯ ದೇವತೆ ದಿನ ಅಂತ ನಾವು ಹೇಳಬಹುದು. ಕಥೆಗಳಲ್ಲಿ ಓದ್ತೀವಿ, ಕನಸಲ್ಲಿ ಬರ್ತಾಳೆ, ಅವಳಿಗೆ ರೆಕ್ಕೆ ಇರುತ್ತೆ, ಅವಳು ತಾಯಿ ಮಮತೆಯನ್ನು ನಮಗೆ ತೋರಿಸ್ತಾಳೆ, ಅವಳು ಪ್ರೀತಿ ಕೊಡ್ತಾಳೆ, ಅವಳು ಮುದ್ದು ಮಾಡ್ತಾಳೆ, ಅವಳು ಮ್ಯಾಜಿಕ್ ತೋರಿಸ್ತಾಳೆ, ದುಃಖ ಮರೆಸ್ತಾಳೆ, ಅವಳೇ ಫೇರಿ, ನಮ್ಮ ಮನಸ್ಸಿನ ಕಲ್ಪನೆಯ ದೇವತೆ. ಇವತ್ತು ಅವಳ ದಿನ.

ಇವತ್ತು ಫೇರಿ ದಿನ, ದೇವತೆ ದಿನ ಅಂತ ಆಚರಿಸೋದು. ಸಮುದಾಯಗಳಲ್ಲಿ ಅಂದರೆ ಎಲ್ಲ ಸಮುದಾಯಗಳಲ್ಲೂ ಇಂತಹ ಒಂದು ಮಾಂತ್ರಿಕ ಶಕ್ತಿಯ ದೇವತೆ ಇರ್ತಾಳೆ ಅಂತ. ಇವಳನ್ನ ಫೇರಿ ಅಂತ ಹೇಳ್ತಾರೆ, ರೆಕ್ಕೆ ದೇವತೆ ಅಂತ ಹೇಳಬಹುದು ಸರಿಯಾಗಿ. ಹಾಗೆಯೇ ನಾವು ಕನ್ನಡದಲ್ಲಿ ಅನುವಾದ ಮಾಡಬೇಕು ಅಂದರೆ, ಇಲ್ಲಾಂದರೆ ನಮ್ಮ ಮನಸ್ಸಿನ ಕಲ್ಪನೆಯ ದೇವತೆ ಅಂತ ಹೇಳಬಹುದು. ಪ್ರತಿ ಕಥೆಯಲ್ಲೂ, ಪ್ರತಿ ಸಮುದಾಯದಲ್ಲೂ, ಪ್ರತಿ ದೇಶದಲ್ಲೂ ಫೇರಿ ಟೇಲ್ಸ್ ಅನ್ನೋದು ಇದೆ. ಫೇರಿ ಟೇಲ್ಸ್ ಅಂದ್ರೇ ಒಂಥರ ರೋಮಾಂಚನದ ಅನುಭವ. ನಮ್ಮ ಕಲ್ಪನೆಯ ಶಕ್ತಿ, ನಮ್ಮ ಸುಪ್ತ ಮನಸ್ಸಿನ ಭಿತ್ತಿ ಈ ಫೇರಿ ಕಥೆಗಳು, ದೇವತೆಗಳು, ಈ ಫೇರಿಗಳು ನಮ್ಮ ಮನಸ್ಸಿನ ಆನಂದದ ಒಂದು ಸಂಕೇತ ಕೂಡ. ಸಾಂಪ್ರದಾಯಿಕ ದೇವರು ಇದಲ್ಲ, ಪೂಜೆ ಪುನಸ್ಕಾರ ಅರಿಶಿನ ಕುಂಕುಮ ಹಬ್ಬ ಹರಿದಿನ ಇದಕ್ಕೆ ಸಂಬಂಧಪಟ್ಟ ದೇವರು ಇವಳಲ್ಲ. ಇವಳು ನಮ್ಮ ದೇವತೆ, ನಾವೇ ಸೃಷ್ಟಿಸುವ ದೇವತೆ. ನಮ್ಮ ಸೃಷ್ಟಿ, ನಮ್ಮ ಮನಸ್ಸಿನ ಕಲ್ಪನೆ, ನಮ್ಮ ಆನಂದ.

ಕೇಳ್ತಾಯಿದ್ದೀರಿ ಇಂದಿನ ವಿಶೇಷ. ಅಯ್ಯೋ, ಇವತ್ತು ನೀವು ಏನನ್ನ ಹೇಳಲಿಲ್ಲ ಅಂತ ಯಾರೋ ಒಬ್ರು ನೆನಪಿಸಿದ್ದಾರೆ. ಇವತ್ತಿನ ಗಾದೆ ಮಾತು ಹೇಳಲಿಲ್ಲ, ಚಿನ್ನ ಬೆಳ್ಳಿ ದರಗಳನ್ನ ಹೇಳಲಿಲ್ಲ, ಅಯ್ಯೋ ಅಂತ ಮರ್ತುಬಿಟ್ರಾ ಅಂತ ಕೇಳಿದಿರಿ. ಇಲ್ಲ ಇಲ್ಲ, ಅಯ್ಯೋ ಅನ್ಕೊಂಡು ಈಗ ಹೇಳೋಣ. ಇವತ್ತಿನ ಚಿನ್ನ ದರ ಹೀಗಿದೆ: 24 ಕ್ಯಾರೆಟ್ 14,459 ರೂಪಾಯಿ, 13,255 ರೂಪಾಯಿ. 22 ಕ್ಯಾರೆಟ್ ಬೆಳ್ಳಿ 244,900 ರೂಪಾಯಿ, ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97.8. ನಿನ್ನೆ ರಾತ್ರಿ ವ್ಯಾಪಾರ ವಹಿವಾಟು ಅಂತ್ಯಗೊಂಡಾಗಿನ ದರಗಳು ಇವು. ಇನ್ನು ಇವತ್ತಿನ ಗಾದೆ ಮಾತು: ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಅಥವಾ ಕೋಟೆ ಬಾಗಿಲು ಹಾಕಿದ ಹಾಗೆ. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಅಥವಾ ದಿಡ್ಡಿ ಬಾಗಿಲು ಹಾಕಿದ ಹಾಗೆ. ಇದು ಇಂದಿನ ಗಾದೆ ಮಾತು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇಂದಿನ ವಿಶೇಷ: ಇಂಟರ್ನ್ಯಾಷನಲ್ ಫೇರಿ ಡೇ, ಅಂತಾರಾಷ್ಟ್ರೀಯ ದೇವತೆ ದಿನ.

ರೆಕ್ಕೆ ದೇವತೆ ಫೇರಿ ಫೇರಿ ಟೇಲ್ಸ್ ಅಂತ ನಾವು ಹೇಳ್ತೀವಲ್ಲ, ಇವತ್ತು ಅಂತಾರಾಷ್ಟ್ರೀಯ ಫೇರಿ ದಿನ ಅಂತ ಅಂದರೆ ಎಲ್ಲ ಎಷ್ಟೆಲ್ಲ ದೇಶಗಳಲ್ಲಿ ಜನಪದ ಕಥೆಗಳಲ್ಲಿ ಈ ಫೇರಿ ಅಥವಾ ರೆಕ್ಕೆ ಕಟ್ಟಿದ ದೇವತೆ ಅಥವಾ ನಮ್ಮ ಕಲ್ಪನೆಯ ದೇವತೆಯನ್ನು ನಾವು ಕಾಣ್ತೀವಿ. ಇಂತಹ ದೇವತೆಗಳ ಸಂಖ್ಯೆ ಹೆಚ್ಚಿದಷ್ಟು, ನಮ್ಮ ಕಲ್ಪನೆ ನಮ್ಮ ಸೃಜನಶೀಲತೆ ಹೆಚ್ಚಿದಷ್ಟು ನಾವು ಹೆಚ್ಚು ಹೆಚ್ಚು ಒಳ್ಳೆಯವರಾಗ್ತೀವಿ ಅನ್ನೋದೇ ಈ ದೇವತೆಗಳು ನಮಗೆ ಕೊಡುವ ಒಂದು ಸಂದೇಶ. ಅಥವಾ ಆ ಪ್ರೀತಿಯನ್ನು ನಮ್ಮೊಳಗೆ ಬೆಳೆಸ್ಕೊಳ್ಳೋದಕ್ಕೆ, ಸದಾ ನಾವು ಜಾಗೃತರಾಗಿರೋದಕ್ಕೆ ಈ ದೇವತೆಗಳು ಕಾರಣ. ಅವಳು ನಮ್ಮ ಮನದ ಜೊತೆ ಇರ್ತಾಳೆ, ಅವಳನ್ನು ನಾವು ಏನು ಬೇಕಾದರೂ ಕೇಳಬಹುದು, ಅವಳು ನಮಗೆ ಬೇಕಾದ್ದೆಲ್ಲ ಕೊಡ್ತಾಳೆ. ಇವಳ ಜೊತೆ ನಾವು ಏನು ಬೇಕಾದರೂ ಮಾತಾಡಬಹುದು. ಅವಳು ಮೋಡದಲ್ಲಿ ಇದ್ದಾಳೆ, ಮಳೆಯಲ್ಲಿ ಇದ್ದಾಳೆ, ಯಾರಿಗೂ ಮಾಡೋದಕ್ಕೆ ಆಗದ್ದನ್ನು ಮಾಡೋದಕ್ಕೆ ಅವಳು ನಮಗೆ ಶಕ್ತಿ ಕೊಡ್ತಾಳೆ. ಅವಳು ನಮ್ಮ ದೇವತೆ, ಅವಳಿಗೆ ನಮ್ಮದೇ ಮಂತ್ರ, ನಮ್ಮದೇ ಪಾಸ್ವರ್ಡ್, ಹೌದಲ್ಲ?

ಯುರೋಪಿಯನ್ ಜಾನಪದ ಕಥೆಗಳಲ್ಲಿ ಹಾಗೆ ಪುರಾಣಗಳಲ್ಲಿ ದೇವಿ ಅಥವಾ ಈ ಫೇರಿ ಇದರ ಉಲ್ಲೇಖ ಬಹಳ ಇದೆ. ಪ್ರಕೃತಿಯ ಶಕ್ತಿಯನ್ನ ಈ ದೇವತೆಗಳು ಪ್ರತಿನಿಧಿಸುತ್ತವೆ. ಹಾಗಾಗಿನೇ ಮಕ್ಕಳಿಗೆ ಇದನ್ನು ನಾವು ಹೇಳುವಾಗ ಕಥೆಯಲ್ಲಿ ಎಲ್ಲಿಂದನೋ ದೇವರು ಬಂದ್ಲು, ಈ ದೇವಿ ಬಂದ್ಲು, ಅಥವಾ ಇದು ಹೀಗಾಯಿತು ಅನ್ನುವಂತಹ ದೀಪ ಕೊಡು ಅಂದ ಕೂಡಲೇ ದೀಪ ಕೊಟ್ಲು, ಈ ರೀತಿಯೆಲ್ಲ ನಾವು ಹೇಳ್ತೀವಲ್ಲ. ನಂಬಿಕೆಗಳ ಪ್ರಕಾರ ಈ ಫೇರಿಗಳು ಕಾಡು, ಹೂವು, ನದಿ, ಪ್ರಕೃತಿಯ ರಕ್ಷಕರು. ಹೂವಿನಲ್ಲಿ, ಮರದಲ್ಲಿ, ಎಲೆಯಲ್ಲಿ, ಎಲ್ಲ ಕಡೆ ಈ ದೇವಿ ಅಥವಾ ಫೇರಿ ಇದ್ದಾಳೆ, ನಮ್ಮ ಮಾತನ್ನು ಅವಳು ಕೇಳಿಸ್ಕೊಳ್ತಾಳೆ ಅನ್ನೋದು ಒಂದು ನಂಬಿಕೆ. ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಕಾವ್ಯಗಳಿಂದ, ನಾಟಕಗಳಿಂದ ಹಿಡಿದು ಇವತ್ತಿನ ಹ್ಯಾರಿ ಪಾಟರ್ವರೆಗೆ ಸಾಹಿತ್ಯ ಲೋಕದಲ್ಲೂ ಕೂಡ ಈ ಮಾಂತ್ರಿಕ ಜೀವಿಗಳು ದೇವತೆಗಳಿಗೆ ಬಹಳ ದೊಡ್ಡ ಪ್ರಾಧಾನ್ಯ ಇದೆ.

ಅಂತಾರಾಷ್ಟ್ರೀಯ ಫೇರಿ ದಿನ ಅಂದರೆ ದೇವತೆ ದಿನ, ಅಥವಾ ನಮ್ಮ ಮಾತಲ್ಲಿ ಹೇಳೋದಾದರೆ ಯಕ್ಷಿಣಿ ದಿನ, ಯಕ್ಷಯಕ್ಷಿ ದಿನ, ಅಥವಾ ರೆಕ್ಕೆ ದೇವತೆ ದಿನ, ಹೀಗೆಲ್ಲ ಹೇಳಬಹುದು. ಯಾಕೆ ನಮಗೆ ಈ ಅಂತಾರಾಷ್ಟ್ರೀಯ ಫೇರಿ ದಿನ ಮುಖ್ಯ ಆಗುತ್ತೆ ಅಂದರೆ, ನಮಗೆ ನಮ್ಮಲ್ಲಿನ ಒಂದು ಸೃಜನಶೀಲತೆಯನ್ನು ಬೆಳೆಸೋದಕ್ಕೆ, ನಮ್ಮ ಕಲ್ಪನೆಗಳನ್ನು ಹೆಚ್ಚಿಸೋದಕ್ಕೆ ನಾವು ಬಾಲ್ಯದಿಂದ ಈ ಫೇರಿ ಜೊತೆ ಬೆಳೀತಾ ಬಂದಿದ್ದೀವಲ್ಲ. ಬಾಗಿಲು ತೆಗೆಯೇ ಸೀಸಮ್ಮ ಅಂದರೆ ಒಂದು ವಿಸ್ಮಯದ ಲೋಕವನ್ನು ತೋರಿಸಿದ್ದು ಇದೇ ಫೇರಿ. ಹಾಗೆ ಅವಳು ಕೇಳ್ತಾಳೆ, ನಿನಗೇನು ಬೇಕು? ನನಗೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗೋ ಶಕ್ತಿ ಕೊಡು. ಆಗ ಅವಳು ಒಂದು ಮಂತ್ರದ ಚಾಪೆ ಕೊಡ್ತಾಳೆ. ಆ ಚಾಪೆ ಮೇಲೆ ಕೂತ್ರೆ ಲೋಕದ ಯಾವ ಜಾಗದ ಹೆಸರನ್ನು ನಾವು ಸ್ಮರಿಸ್ತೀವೋ ಆ ಜಾಗದಲ್ಲಿ ನಾವಿರ್ತೀವಿ. ಹಾಗೆ ಅವಳೊಂದು ಪಾತ್ರೆ ಕೊಡ್ತಾಳೆ, ಅದರಲ್ಲಿ ಕೈ ಹಾಕಿ ನೀನೇನು ಕೇಳ್ಕೊಳ್ತೀಯೋ ಅದು ಬರುತ್ತೆ ಅಂತ ಹೇಳ್ತಾಳೆ. ನಾವು ಪಾತ್ರೆ ಒಳಗಡೆ ಕೈ ಹಾಕ್ತೀವಿ, ನಮಗೆ ಬೇಕಾದೆಲ್ಲ ಸಿಗುತ್ತೆ. ಎಂಥ ಚಂದದ ಕಲ್ಪನೆಗಳು ಅಲ್ಲ. ಹಾಗೆ ಈ ನಮ್ಮ ದೇವತೆ ಅವಳಿಗೆ ಒಂದು ಮಂತ್ರ, ಅವಳಿಗೆ ಅವಳದ್ದೇ ನಮ್ಮದೇ ನಮಗೆ ಕೊಟ್ಟಿರುವ ಒಂದು ಪಾಸ್ವರ್ಡ್ ಇರುತ್ತೆ, ಅದನ್ನು ನಾವು ಹೇಳ್ತೀವಿ. ಹೇಳಿದಾಗ ಅವಳು ನಮ್ಮ ಬಳಿ ಬರ್ತಾಳೆ. ನಮ್ಮ ದೇವತೆ ಇನ್ನೊಬ್ಬರ ಬಳಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಅವರ ಪಾಸ್ವರ್ಡ್ ಮತ್ತು ಅವರದೇ ದೇವತೆ ಇರೋವಂಥದ್ದು. ಹೀಗೆ ಏನೆಲ್ಲ ಕಲ್ಪನೆಗಳು, ಎಷ್ಟೆಲ್ಲ ಚಂದದ ಕಥೆಗಳನ್ನು ಕೇಳ್ತಾನೇ ಇದ್ದೀವಿ, ಹೇಳ್ತಾ ಇದ್ದೀವಿ. ಸುಂದರ, ನಮ್ಮೊಳಗೆ ಈ ದೇವತೆ ಸದಾ ಮಾತಾಡ್ತಾ ಇದ್ದರೆ ಎಂಥ ಸಂತೋಷ ಅಲ್ವಾ?

ಮಿನುಗೋ ಚುಕ್ಕಿಗಳು, ನೀಲಿ ನವಿಲು, ಚುಕ್ಕಿ ಬಾವುಟ, ಮುಂಗಾರ ಮೋಡದ ಒಳಗಿನಿಂದ ಬರ್ತಾಳೆ ಅವಳು. ಸ್ಲೀಪಿಂಗ್ ಬ್ಯೂಟಿ, ಟಿಂಕರ್ ಬೆಲ್, ಪಿನಾಕಿಯೋ, ಸೇಸಮ್ಮ, ಹೀಗೆ ಎಷ್ಟೋ ಕಥೆಗಳನ್ನು ನಾವು ಕೇಳಿದೀವಲ್ಲ. ಹಸಿರ ರಥವ ಏರಿ ಬರುವ, ಮೊಗ್ಗಿನ ಅಂಬ ಎಸೆಯುವ, ಕವಿದ ಮುಂಗಾರ ಮೋಡವ ಸರಿಸುವ. ನಮ್ಮೊಳಗಿನ ಈ ದೇವತೆ ಸದಾ ನಮ್ಮೊಂದಿಗೆ ಮಾತಾಡ್ತಾ ಇರಲಿ. ನಾವು ಅವಳಿಗೆ ಅಲಂಕಾರ ಮಾಡೋಣ, ಕರೆಯೋಣ, ಅವಳ ಜೊತೆ ಬದುಕೋಣ. ಫೇರಿ ಟೇಲ್ಸ್, ಯಕ್ಷ ಯಕ್ಷಿಣಿ, ದೇವತೆ ಕಥೆಗಳು ನಮ್ಮ ಕಲ್ಪನಾಶೀಲತೆ, ಸೃಜನಶೀಲತೆಯನ್ನು ಬೆಳೆಸೋದಷ್ಟೇ ಅಲ್ಲದೆ ಭಾಷೆಯನ್ನು ಬೆಳೆಸುತ್ತೆ, ಹಾಗೆ ನಮ್ಮನ್ನು ಸಜ್ಜನರನ್ನಾಗಿಸುತ್ತೆ ಅಲ್ವಾ. ಅವಳು ನಮ್ಮ ಜೊತೆ ಇರಲಿ, ಅವಳ ಕೈ ಹಿಡಿದು ನಾವು ಹೋಗ್ತಾನೇ ಇರೋಣ ಬೆಳಕಿನ ಕಡೆಗೆ, ಕನಸಿನ ಕಡೆಗೆ.

ಇದುವರೆಗೆ ಇಂದಿನ ವಿಶೇಷ ಕೇಳಿದಿರಿ. ಅಂತಾರಾಷ್ಟ್ರೀಯ ಫೇರಿ ದಿನ, ದೇವತೆ ದಿನ. ಪ್ರಸ್ತುತಿ ಬಿಕೆ ಸುಮತಿ. ಸಮಯ 10:00, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶ.

0: ಹೇಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇದೇ 28ರ ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ತಿಳಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಅತಿಸಣ್ಣ ಮತ್ತು ಮಧ್ಯಮ ಉದ್ಯಮ ಎಂಎಸ್ಎಂಇಗಳ ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ನವದೆಹಲಿಯ ಉದ್ಯೋಗ ಭವನದ ಸಮೀಪವಿರುವ ಲಬು ಜುಗ್ಗಿ ಪ್ರದೇಶದಲ್ಲಿ ಇಂದು ಮುಂಜಾನೆ ಆಕಸ್ಮಿಕ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಮುಂಜಾನೆ 3 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳೊಂದಿಗೆ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಹತೋಟಿಗೆ ತರಲಾಗಿದೆ ಎಂದು ವರದಿಯಾಗಿದೆ. ಈವರೆಗೆ ಯಾವುದೇ ಸಾವು ನೋವುಗಳ ಬಗ್ಗೆ ವರದಿಯಾಗಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದಲ್ಲಿ ವಸತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯೊಂದಿಗೆ ಪ್ರತ್ಯೇಕ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ವತಿಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ಆಹ್ವಾನ ಪತ್ರ ಬಿಡುಗಡೆ ಹಾಗೂ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥನಾರಾಯಣ್ ಪಾಲ್ಗೊಳ್ಳಲಿದ್ದಾರೆ. ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥೆನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ವನಿತಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಗಂಟೆಗೆ ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02 ಗಂಟೆಗೆ

ಮಲ್ಲಮ್ಮನ ಪವಾಡ ಚಿತ್ರದ ಗೀತೆ ಕೇಳಿದರೆ ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ವಿಜಯಭಾಸ್ಕರ್.

ಮೇಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಜೀವನ ಜೋಕಾಲಿ ಚಿತ್ರದ ಗೀತೆ ಕೇಳಿದಿರಿ. ಗೀತಪ್ರಿಯ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದು.

ಭಾಗೀರಥಿ ಚಿತ್ರದ ಗೀತೆ ಕೇಳಿದಿರಿ. ಪಿವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇದು ನಂಜು ಕವಿ ಅವರು ಬರೆದ ಗೀತೆ.

ಎವಿ ರಾಘವಲು ಹಾಗೂ ಎಲ್ಆರ್ ಈಶ್ವರಿ ಅವರ ಧ್ವನಿಗಳಲ್ಲಿ ಸೋರಟ್ ಅಶ್ವಥ್ ಅವರು ಬರೆದ ಗೀತೆ ಕೇಳಿದಿರಿ. ಜೇನುಗೂಡು ಚಿತ್ರದಿಂದ ಆರಿಸಿದ್ದು ಎ ಕೃಷ್ಣಮೂರ್ತಿ ಅವರ ಸಂಗೀತ ನಿರ್ದೇಶನವಿತ್ತು.

ಎಸ್ ಜಾನಕಿಯವರ ಧ್ವನಿಯಲ್ಲಿ ನಮ್ಮ ಮಕ್ಕಳು ಚಿತ್ರದ ಗೀತೆ ಕೇಳಿದಿರಿ. ಬರೆದವರು ಆರ್ ಎನ್ ಜೆ ಗೋಪಾಲ್, ಸಂಗೀತ ನೀಡಿದ್ದು ವಿಜಯ ಭಾಸ್ಕರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಕಲ್ಪನಾ.
1: ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೆಎಸ್ಎಲ್ ಸ್ವಾಮಿ ಅವರು ಬರೆದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆ ಇದು.

0: ಬಿ ವಸಂತ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಯುಗಳ ಧ್ವನಿಗಳಲ್ಲಿ ಉತ್ತರ ದಕ್ಷಿಣ ಚಿತ್ರದ ಗೀತೆ ಕೇಳಿದಿರಿ. ವಿಜಯನಾರಸಿಂಹ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂ ರಂಗರಾವ್.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಕನಸಿನಲ್ಲೂ ನೆನೆಸಲಿಲ್ಲ ಎಂಥ ಒಂದು ದಿನ. ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮರೆಯದ ದೀಪಾವಳಿ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಭಾಗ್ಯದ ಬಾಗಿಲು ಚಿತ್ರಕ್ಕೆಂದು ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ವಿಜಯಭಾಸ್ಕರ್ ಅವರದು.

ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಕೇಳಿದಿರಿ. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಜಗಮೆಚ್ಚಿದ ಮಗ ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ಸತ್ಯಂ. ಮುರುಳಿ ರಸಧಾರೆ ನೀನಿರಲು ಅದು ಸ್ವರ್ಗದುಲು, ಒಳಗಿನ ಆಸೆ ಹೇಳಿದ ಭಾಷೆ ತಂದಿದ್ದು ಆನಂದ.

ಕಲ್ಲು ಸಕ್ಕರೆ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಜಯ ನಾರಸಿಂಹ ಅವರ ರಚನೆಗೆ ಸಂಗೀತ ತ್ಯಾಗ ಅರ್ಜುನ್.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಾನಿನಿ ಚಿತ್ರದ ಗೀತೆ ಕೇಳಿದಿರಿ. ಓಲ್ಡ್ ಇಸ್ ಗೋಲ್ಡ್, ಜೇನಿನ ಹೊಳೆ, ಹಾಲಿನ ಮಳೆ, ಆನಂದದ ಸುರಿಮಳೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಇದುವರೆಗೆ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದಿರಿ. ಕಾರ್ಯಕ್ರಮವನ್ನು ಮುಗಿಸೋಣ ಈ ಗೀತೆಯೊಂದಿಗೆ. ಭಲೇ ಭಾಸ್ಕರ್ ಚಿತ್ರದ್ದು, ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಹ ಅಧ್ಯಕ್ಷ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ತಟಸ್ಥವಾಗಿರಬೇಕಾದ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿರುವ ಪಾಕಿಸ್ತಾನದ ಕ್ರಮವನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯದಂತಹ ಉಪಕ್ರಮಗಳು ನಾಗರಿಕರ ಸುಲಭ ಪ್ರಯಾಣ ಮತ್ತು ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು 14ನೇ ಪಾಸ್ಪೋರ್ಟ್ ಸೇವಾ ದಿನದ ಹಿನ್ನೆಲೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಇದೇ 27ರಂದು ಬೆಂಗಳೂರಿನಲ್ಲಿ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರ ಬೆಳಗ್ಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚನೆ ನೀಡಿದ್ದಾರೆ. ಇದೇ 21ರಂದು ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆ್ಯಪ್ ಮೇಲೆ ಹೇರಲಾಗಿದ್ದ ನಿಷೇಧದ ಅವಧಿ ಮುಕ್ತಾಯಗೊಂಡ ಬೆನ್ನಲ್ಲೇ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಟೆಲಿಗ್ರಾಮ್ ಆ್ಯಪ್ ಬಳಕೆದಾರರ ಪುನಃ ಲಭ್ಯವಾಗಿದೆ. ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾಗ್ಯೂ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವು ನಿರಂತರವಾಗಿ ಆಳವಾಗುತ್ತಾ ಸಾಗಿದ್ದು ಇದು 21ನೇ ಶತಮಾನದ ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಕಾರ್ಯತಂತ್ರದ ಪಾಲುದಾರಿಕೆಯಾಗಿದೆ ಎಂದು ಅಮೆರಿಕದಲ್ಲಿನ ಭಾರತದ ಉಪರಾಯಭಾರಿ ನಮ್ಗ್ಯಾ ಸಿ ಖಂಪಾ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 188 ಅಂಕಗಳ ಏರಿಕೆ ದಾಖಲಿಸಿ 76,388 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 58 ಅಂಕಗಳ ಜಿಗಿತ ಕಂಡು 23,878 ಆರಂಭಿಕ ವಹಿವಾಟು ನಡೆಸಿದೆ. ಭುವನೇಶ್ವರದಲ್ಲಿನ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. ಮೆಕ್ಸಿಕೋದ ಜಪಾನ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಕೊಲಂಬಿಯಾ ತಂಡ 1-0 ಗೋಲುಗಳ ಅಂತರದಲ್ಲಿ ಡಿಆರ್ ಕಾಂಗೋ ತಂಡವನ್ನು ಮಣಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:25. ಹನ್ನೊಂದು ಗಂಟೆಗೆ ಸರಿಯಾಗಿ ಹೊಸ ಹಾಡುಗಳ ಹಂಗಾಮಕ್ಕೆ ತಾವೆಲ್ಲರೂ ಕಾಯ್ತಾ ಇರ್ತೀರಾ. ಇದು 11 ಹಂಗಾಮ ಹೊಸ ಹಾಡು. ಮಧ್ಯಾಹ್ನವಾಗಿದೆ, ನಮ್ಮ ನಿಮ್ಮ ಭೇಟಿಯಾಗಿದೆ. ಈಗ ಏನೋ ಹೇಳೋದಿದೆ. ಜಯಂತ್ ಕಾಯ್ಕಿಣಿ ಅವರು ಕೂಡ ಅವರ ಸಾಲುಗಳಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಮಳೆಯಲ್ಲಿ ಜ್ಯೋತಿಯಲ್ಲಿ ಚಿತ್ರದ ಹಾಡನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಸ್ನೇಹಿತರೆ, 11ರ ಹಂಗಾಮ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಕೇಳ್ತಾ ಇದ್ರ. ಇದೀಗ ಅಮರ್ ಚಿತ್ರದ ಗೀತೆಯನ್ನ ಕೇಳಿದ್ರೆ ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಇತ್ತು.

ಕೇಳ್ತಾ ಇದ್ರಿ ಚಿನ್ನದ ಗೊಂಬೆ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಯುಗಳ ಧ್ವನಿಯಲ್ಲಿ, ಪ್ರಶಾಂತ್ ರಮೇಶ್ ಅವರ ಸಾಹಿತ್ಯಕ್ಕೆ ಧನಶೀಲನ್ ಅವರ ಸಂಗೀತವಿತ್ತು.

ಸ್ನೇಹಿತರೆ, ಇದೀಗ ಕೇಳಿದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆ. ಹಾಡಿದವರು ಅನಿರುದ್ಧ ಶಾಸ್ತ್ರಿ ಹಾಗೂ ಸಂಗಡಿಗರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:33:47. ಈ ಸಮಯದ ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಅಂತ ಹೇಳಿದ್ರೆ ಕನ್ನಡದ ಭಾರತೀಯ ಚಿತ್ರರಂಗದ ಅತ್ಯದ್ಭುತ ಕಲಾವಿದರನ್ನ, ಕಲೆಗೆ ಕೊಡುಗೆ ನೀಡಿದವರನ್ನ, ಅವರ ಕೊಡುಗೆಗಳನ್ನ ಹೇಳುವಂತಹ ಹಾಗೂ ಸಂಭ್ರಮಿಸುವಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಕಲಾಭಾರತಿಯಲ್ಲಿ ನಾವು ನೆನಪು ಮಾಡ್ಕೊತ ಇದ್ದೀವಿ, ಅಥವಾ ನಾವು ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ, ಅಥವಾ ನಾವು ಇವರು ಕೊಟ್ಟಂತಹ ಅತ್ಯದ್ಭುತ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಕೇಳಿ, ಅದೊಂದು ಸುಂದರ ದೃಶ್ಯ ಕಾವ್ಯ, ಯುವ ಮನಸ್ಸುಗಳ ತಾರಾಟ, ತೊಳಲಾಟಗಳಿಗೆ ಕನ್ನಡಿ ಹಿಡಿದ ಚಿತ್ರ, ಹದಿಹರೆಯದಿಂದ ಸ್ವತಂತ್ರ ಬದುಕಿಗೆ ಹೆಜ್ಜೆ ಇರಿಸುವ ಮೊಗ್ಗಿನ ಮನಸ್ಸುಗಳ ದ್ವಂದ್ವಗಳ ತೆರೆಯ ಮೇಲೆ ತಂದು ತಹಬಂದಿಗೆ ಇರಿಸುವ ಸತ್ವಯುಕ್ತ ಉಪಯುಕ್ತ ಮನರಂಜನೆ ಮೊಗ್ಗಿನ ಮನಸ್ಸು ಚಲನಚಿತ್ರ 2007 ತೆರೆ ಕಂಡಿತು. ನಾಯಕ ನಾಯಕಿ ಪಾತ್ರಧಾರಿಗಳಾದ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರನ್ನ ಕಿರುತೆರೆಯಿಂದ ಬೆಳ್ಳಿ ತೆರೆಯ ಜನಪ್ರಿಯ ಜೋಡಿಯನ್ನಾಗಿಸಿ ನಿಜ ಜೀವನದ ಜೋಡಿಗಳಾಗಿ ನಾಂದಿ ಹಾಡಿದ ಚಲನಚಿತ್ರ ಹೌದು. ಹೀಗಿರುವಾಗ ನೀವು ಅನ್ಕೊಂತಾ ಇರ್ತೀರಾ, ಇದು ಏಕ ವ್ಯಕ್ತಿ ಆಧಾರಿತ ಕಲಾಭಾರತಿಯ ಹೊತ್ತು, ನೀವೇನು ಜೋಡಿಯನ್ನರೆಸಿ ಹೊರಟಿದ್ದೀರಲ್ಲ ಅಂತ. ಹಾಗಲ್ಲ ಸ್ನೇಹಿತರೆ, ನಾನು ಈ ಚಿತ್ರದ ನಿರ್ದೇಶಕರ ಅರಸಿ ಹೊರಟಿದ್ದೀನಿ. ಯಾಕಂದ್ರೆ ಇಂದು ಮೊಗ್ಗಿನ ಮನಸ್ಸು ಜೊತೆಗೆ ಅನೇಕ ಜನಪ್ರಿಯ ಚಿತ್ರಗಳನ್ನು ಕೊಟ್ಟಂತಹ ನಿರ್ದೇಶಕರ ಜನ್ಮದಿನ. ಹಾಗಾಗಿ ಅವರು ಯಾರು ಅನ್ನೋದನ್ನ ನಿಮ್ಮ ಸಂದೇಶಗಳ ಮೂಲಕ ಗುರುತಿಸಿ, ಸಂದೇಶ ಕಳಿಸಿ, ಶುಭಾಶಯ ತಿಳಿಸಿ.

ಕೇಳಿದ್ರೆ ಹೌದು, ನಮ್ಮಲ್ಲಿ ಬಹಳಷ್ಟು ಜನ ಗುರುತಿಸಿ ಹೇಳ್ತಾ ಇದ್ದೀರಾ. ಇಂದು ಚಿತ್ರ ನಿರ್ದೇಶಕರಾದಂಥ ಶಶಾಂಕ್ ಅವರ ಜನ್ಮದಿನ ಇರಬಹುದಾ? ಮೊಗ್ಗಿನ ಮನಸ್ಸು ಚಿತ್ರ ನಿರ್ದೇಶಕರು ಅವರೇ, ಆ್ಯಂಡ್ ಇಂದು ಅವರದ್ದೇ ಜನ್ಮದಿನ ಅಂತ ಮೊದಲಿಗೆ ಗುರುತಿಸಿ ನಮಗೆ ಸಂದೇಶವನ್ನು ಕಳಿಸ್ತೋರು ನೇತ್ರಾ ಅವರು ಕೆಂಗೇರಿಯಿಂದ. ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು ಹೇಳ್ತಾ ಇದ್ದಾರೆ ಶಶಾಂಕ್ ಅಂತ. ಶಶಾಂಕ್ ಇರಬಹುದಾ ಮೇಡಮ್ ಅಂತಿದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಹಾಗೆ ಶಶಾಂಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ ಕೌಸಲ್ಯ ಬನಶಂಕರಿಯಿಂದ. ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು. ಹಾಗೆ ನಾರಾಯಣಪುರದಿಂದ ಪೂರ್ಣಿಮಾ ಮೇಸ್ತ್ರಿ ಅವರು, ಉಮಾ ಕಿಶೋರ್ ಹಾಗೂ ಇನ್ನೊಬ್ಬರು ಅವರ ಹೆಸರನ್ನು ಹೇಳಿಲ್ಲ, ಹಾಗೂ ಹಲಸೂರು ಅವರು ಹಲಸೂರಿನಿಂದ ರಾಜೇಶ್ ಅವರು ಸರಿಯಾದ ಉತ್ತರವನ್ನು ಗುರುತಿಸಿದ್ದಾರೆ. ಈ ರೀತಿ ಈಗಿನ ಕೇಳಿದ್ರಲ್ಲ ಇತರ ಮೊಗ್ಗಿನ ಮನಸ್ಸು, ಈ ರೀತಿನೇ ಮತ್ತೊಂದು ಸೂಪರ್ ಹಿಟ್ ಚಿತ್ರ ತೆರೆಗೆ ಬಂತು, ಕೃಷ್ಣನ್ ಲವ್ ಸ್ಟೋರಿ ಅಂತ ಹೇಳಿ. ಈ ಎಲ್ಲ ಚಿತ್ರಗಳನ್ನು ಕೊಟ್ಟಂತಹ ಚಿತ್ರ ಸಾಹಿತಿ ಚಿತ್ರಕಥೆಗಾರ ನಿರ್ದೇಶಕರಾದ ಶಶಾಂಕ್ ಅವರ ಜನ್ಮದಿನ. ಅವರ ಜನ್ಮದಿನದಂದು ಅವರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಗೂ ವಿವಿಧ ಭಾರತೀಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಇವರು ಹುಟ್ಟಿದ್ದು 1972 ಜೂನ್ 24. ಇವರು ಮೂಲತಃ ಚಿತ್ರದುರ್ಗದ ಪ್ರತಿಭೆ, ಆನಂತರ ಚಿಕ್ಕಮಗಳೂರಿನಲ್ಲಿ ಓದುತ್ತಾ ಬೆಳೆದವರು. ತಂದೆ ಹನುಮಂತಪ್ಪ ಅವರು, ತಾಯಿ ಲಕ್ಕಮ್ಮ. ಇವರು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮೊ ಪದವಿಯನ್ನು ಪಡೆದಿದ್ದಾರೆ. ಚಿತ್ರರಂಗ ಪ್ರವೇಶಿಸುವ ಮುನ್ನ ಇವರ ಹೆಸರಾಗಿತ್ತು ಬಿಎಚ್ ಉಮೇಶ್. ನಾದಬ್ರಹ್ಮ ಹಂಸಲೇಖ ಅವರ ಶಿಷ್ಯರಾಗಿದ್ದರು, ಅವರೇ ಇವರನ್ನ ಶಶಾಂಕ್ ಎಂಬುದಾಗಿ ಗುರುತಿಸಿದ್ರು. ಅದೇ ಹೆಸರಿಂದ ಇವರು ಪ್ರಸಿದ್ಧಿ ಹೊಂದಿದ್ರು.

0: ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ. ವಾಪಸ್ಸಾಗ್ತೀವಿ ವಾಣಿಜ್ಯ ವಿರಾಮದ ನಂತರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ಕೇಳ್ತಾ ಇದ್ದೀರಾ ಕಲಾಭಾರತಿ. ಕಲಾಭಾರತಿಯಲ್ಲಿ ಇಂದಿನ ನಮ್ಮ ಕಲಾಭಾರತಿಯ ವಿಶಿಷ್ಟ ವ್ಯಕ್ತಿತ್ವ ಸಾಧಕರು ಶ್ರೀಯುತ ಶಶಾಂಕ್ ಅವರು. ಇವರು ಮೊದಲಿಗೆ ಸ್ವತಂತ್ರ ನಿರ್ದೇಶಕರಾಗಿ ಹೊರಹೊಮ್ಮಿದ ಚಿತ್ರ ಸಿಕ್ಸರ್. ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಅವರನ್ನ ಕಾಣ್ತೇವೆ ನಾಯಕನ ಪಾತ್ರದಲ್ಲಿ. ಇದು ಅವರ ಚೊಚ್ಚಲ ಚಲನಚಿತ್ರ ಕೂಡ ಹೌದು. ರಾಮೋಜಿ ರಾವ್ ಅವರ ನಿರ್ಮಾಣದಲ್ಲಿ 2007ರಲ್ಲಿ ತೆರೆ ಕಂಡಿತು ಸಿಕ್ಸರ್. ಅದಕ್ಕೂ ಮುನ್ನ ಇವರು ಎಸ್ ಮಹೇಂದ್ರ ಅವರ ಬಳಿ ಹಾಗೂ ಇತರ ನಿರ್ದೇಶಕರ ಬಳಿ ಅಷ್ಟೇ ಅಲ್ಲ, ಚಿತ್ರ ಗೀತೆ ರಚನಾಕಾರರಾಗಿ ಹಂಸಲೇಖ ಅವರ ಗರಡಿಯಲ್ಲಿ ಕೂಡ ಪಳಗಿದಂಥ ಓರ್ವ ಉತ್ತಮ ಅತ್ಯುತ್ತಮ ಕಲಾ ಪ್ರತಿಭೆ ಸೃಜನಶೀಲ ನಿರ್ದೇಶಕರು ಶಶಾಂಕ್ ಅವರು.

0: ಕೊಚ್ಚನು ಕೊಚ್ಚನು ಕೊಚ್ಚನು ಕೊಚ್ಚನು.
1: ಕೆಳಗಡೆ ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಈಗಿನ ಕೇಳಿದ್ರಲ್ಲ ಬಚ್ಚನ್ ಚಿತ್ರದ ಗೀತೆ, ಇದು ಕೂಡ ಶಶಾಂಕ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಚಲನಚಿತ್ರ. 2013 ತೆರೆ ಕಂಡಿತು. ಸುದೀಪ್ ಅವರನ್ನ ತಾರಾಬೆಳಗದಲ್ಲಿ ನೋಡ್ತಾ ಇದ್ವಿ. ಹೀಗೆ ಆನಂತರ ಕೃಷ್ಣಲೀಲಾ, ಮುಂಗಾರು ಮಳೆ 2, ಲವ್ 360, ಬ್ರಾಟ್ ಇಂತಹ ಹಾಗೂ ಕೌಸಲ್ಯ ಸುಪ್ರಜಾರಾಮ ಚಿತ್ರಗಳನ್ನು ನಿರ್ದೇಶಿಸಿದ ಹೆಗ್ಗಳಿಕೆ ಶಶಾಂಕ್ ಅವರದ್ದು. ಯಶ್ ಯಶ್, ರಾಧಿಕಾ ಪಂಡಿತ್, ಪ್ರಜ್ವಲ್ ದೇವರಾಜ್, ನೇಹಾ ಶೆಟ್ಟಿ ಅಂತಹ ನಟರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಹಾಗೂ ಗುರುತಿಸಲಾಗುವ ಪಾತ್ರದೊಂದಿಗೆ ಪರಿಚಯಿಸಿದಂತಹ ಹೆಗ್ಗಳಿಕೆ ಶಶಾಂಕ್ ಅವರಿಗೆ ಸಲ್ಲುತ್ತೆ. ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಮಾಡುವಲ್ಲಿ, ಗುರುತಿಸುವಲ್ಲಿ, ಗುರುತಿಸುವಂತ

ಈ ಹಾಡೆ ಹೇಳುತ್ತಲ್ಲ ಹೇಗೆ ಏನೇನೆಲ್ಲ ಕೋಟಿ ಕೋಟಿ ಇದ್ರು ಖಾಲಿ ಜೇಬಿದ್ರು ಪರಿಶ್ರಮದಿಂದ ಬಂದರೂ ಕೂಡ ಆ ಒಂದು ಯಶಸ್ಸು ಅನ್ನೋದು ಬಹುದೂರದ ಮಾತಾದಾಗಲೂ ಕೂಡ ತಾಳ್ಮೆಯಿಂದ ಆ ಹಾದಿಯನ್ನು ಕ್ರಮಿಸೋರು ಇರ್ತಾರಲ್ಲ ಅವರೇ ಸ್ಪೆಷಲ್ ಮ್ಯಾನ್. ಅಂಥವರೇ ಶಶಾಂಕ್ ಅವರು. ಈ ದಾರಿಯಲ್ಲಿ ಅವರನ್ನು ಗುರುತಿಸಿ ಅವರ ಆ ಒಂದು ಬಳುವಳಿಗಳನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ದಕ್ಷಿಣ ಭಾರತದ 56ನೇ ಫಿಲ್ಮ್ಫೇರ್ ಪ್ರಶಸ್ತಿ ಅತ್ಯುತ್ತಮ ನಿರ್ದೇಶಕ ಎಂಬುದಾಗಿ ಮೊಗ್ಗಿನ ಮನಸ್ಸು ಚಲನಚಿತ್ರಕ್ಕೆ ಲಭಿಸಿತು. ಹಾಗೆ ದಕ್ಷಿಣ ಭಾರತದ 58ನೇ ಫಿಲ್ಮ್ಫೇರ್ ಪ್ರಶಸ್ತಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರಕ್ಕೆ ಲಭಿಸಿತು. ಹಾಗೆ 2015ನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಕೌಟುಂಬಿಕ ಚಿತ್ರ ಎಂಬುದಾಗಿ ಹಾಗೂ ಚಿತ್ರಕಥೆ ಎಂಬುದಾಗಿ ಕೃಷ್ಣಲೀಲಾ ಚಿತ್ರಕ್ಕೆ ಲಭಿಸಿತು. ಇವೆಲ್ಲವೂ ಇವರ ನಿರ್ದೇಶನದ ಚಿತ್ರಗಳೇ ಹೌದು.

ಅನೇಕಾನೇಕ ಸುಮಧುರ ಹಾಡುಗಳನ್ನು ತಮ್ಮ ಚಿತ್ರ ಬುತ್ತಿಯಲ್ಲಿ ಬಡಿಸಿದಂಥ ನಿರ್ದೇಶಕರು ಶಶಾಂಕ್. ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮಕ್ಕೆ ಅನೇಕರು ಸಂದೇಶವನ್ನು ಕಳಿಸಿ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇದ್ದಾರೆ, ಹಾಗೂ ಇಂದಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸುರೇಶ್ ಭಟ್ ಗೌರಿ ಬಿದನೂರಿನಿಂದ

ಹಲಸೂರಿನ ರಾಜೇಶ್ ಅವರು ಅವರು ಕಥೆಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಚಿತ್ರಕಥೆಯನ್ನ ಹೀರೋ ಆಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹೇಮಂತ್ ಮಂಜು ಅವರು ಬೆಂಗಳೂರಿನಿಂದ. ಹೂಹೊಳೆ ಲಕ್ಷ್ಮೀಚಂದ್ ಶೇಖರ್ ಅವರು, ಹ್ಯಾಪಿ ಬರ್ಡೇ ಶಶಾಂಕ್ ಸರ್ ಅವ್ರಿಗೆ, ಮುಂಗಾರು ಮಳೆ ಎರಡು ನನ್ನ ಫೇವ್ರೆಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಮೂಗಿನ ಮನಸ್ಸು ಚಿತ್ರದ ನಿರ್ದೇಶಕರು ಶಶಾಂಕ್ ಅವರಿಗೆ ನಂಜನ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದ ಎಸ್ ಎಂ ಮಹೇಶ್ ರಾವ್ ಅವರು ಇವರ ಶುಭಾಶಯಗಳನ್ನ ಅವರಿಗೆ ತಲುಪಿಸ್ತಾ ಇದ್ದೀವಿ ಅಂತ ನಾವು ಭಾವಿಸ್ತೀವಿ. ಖಂಡಿತ ಯಾವುದಾದ್ರೂ ಮೂಲಕ ಅವರಿಗೆ ಈ ಒಂದು ಶುಭ ಹಾರೈಕೆಗಳು ತಲುಪುತ್ತೆ. ಹಾಗೆ ಅರುಣ ಮೈತ್ರಿ ಅವರು ಜೈಸಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮದ ಮೂಲಕ ಶಶಾಂಕ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಒಂದು ಚಿತ್ರದ ಚುಕ್ಕಾಣಿಯನ್ನ ಹಿಡಿದು ಅದನ್ನ ಒಂದು ದೋಣಿಯನ್ನಾಗಿ ಈ ಒಂದು ಒಂದು ಆರ್ಥಿಕ ಸಾಗರ ಇರಬಹುದು, ಕಲಾ ಸಾಗರ ಇರಬಹುದು, ಅಥವಾ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿ, ತಂತ್ರಜ್ಞರನ್ನ ಒಟ್ಟುಗೂಡಿಸಿ ಉತ್ತಮ ಅಭಿರುಚಿಯೊಂದಿಗೆ ಸದಭಿರುಚಿಯ ಚಿತ್ರಗಳನ್ನು ನೀಡುವಲ್ಲಿ ನಿರ್ದೇಶಕರ ಪಾತ್ರ ಬಹಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಹಾಗೂ ತಮ್ಮ ಆಲೋಚನೆಗಳನ್ನು ತಮ್ಮ ಭಾವನಾತ್ಮಕ ಕೊಡುಗೆಗಳನ್ನು ಕೂಡ ಈ ಒಂದು ಚಿತ್ರಕ್ಕೆ ನೀಡಿ ಗೆಲ್ಲಿಸುವಲ್ಲಿ ಶಶಾಂಕ್ ಅವರ ಪಾತ್ರ ಬಹುಮುಖ್ಯವಾದದ್ದು. ನಮ್ಮ ಕನ್ನಡ ನಾಡಿನ ಚಿತ್ರರಂಗದ ಚಿತ್ರದುರ್ಗದ ಕಲಾ ಪ್ರತಿಭೆ ಶಶಾಂಕ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಮೂಲಕ, ವಿವಿಧ ಭಾರತೀಯ ಮೂಲಕ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಕಲಾ ಕುಸುರಿಯ ಕೆಲಸ ಹೀಗೆ ಮುಂದುವರಿತಾ ಇರಲಿ. ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮ ಚಿತ್ರಗಳನ್ನು ನೀಡುವ ಮೂಲಕ ನಮ್ಮ ನಿಮ್ಮ ಮನಗೆದ್ದು ನಮ್ಮೊಂದಿಗೆ ಆ ಎಲ್ಲ ಯಶಸ್ಸುಗಳನ್ನು ಸಂಭ್ರಮಿಸಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಹಾರೈಕೆ. ಕೇಳ್ತಾ ಇದ್ದೀರಾ ಕಲಾಭಾರತಿ.

ಸ್ನೇಹಿತರೆ, ಈವರೆಗೆ ಕೇಳಿದ್ರಿ ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿಯ ಇಂದಿನ ಸಂಚಿಕೆಯೊಂದಿಗೆ ವಿವಿಧ ಭಾರತಿಯಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನರಮೇಶ್. ಕಲಾಭಾರತಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಇನ್ನೇನು 12 ಗಂಟೆಯಾಗಲಿದೆ. 12 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ವಿಧಿ ವಿಜ್ಞಾನ ಪ್ರಯೋಗಶಾಲೆಗಳಿಗೆ ಆಧುನಿಕ ಉಪಕರಣಗಳು ಸೇರಿದಂತೆ ಅಗತ್ಯವಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಸೇರಿದಂತೆ ಒಟ್ಟು 8 ಕಡೆ ವಿಧಿ ವಿಜ್ಞಾನ ಪ್ರಯೋಗಾಲಯಗಳಿವೆ. 700 ಫಾರೆನ್ಸಿಕ್ ವಿಜ್ಞಾನಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ರಾಷ್ಟ್ರದ ಆಹಾರ ಭದ್ರತೆ ಹೆಚ್ಚಿಸುವಲ್ಲಿ ವಿದ್ಯಾರ್ಥಿ ಸಂಶೋಧಕರು ಮಹತ್ವದ ಕೊಡುಗೆ ನೀಡಬೇಕು ಎಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿತ 9ನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ವೇಳೆಗೆ ದೇಶದ ಜನಸಂಖ್ಯೆ 160 ಕೋಟಿ ತಲುಪುವ ಸಾಧ್ಯತೆ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಆಹಾರ ಭದ್ರತೆಯ ಗುರಿಗಳಿಗೆ ಅನುಗುಣವಾಗಿ ಸಂಶೋಧನೆಗಳು ನಡೆಯಬೇಕು ಎಂದರು. ಹುಬ್ಬಳ್ಳಿ ನಗರದಲ್ಲಿ ನಿರ್ಮಿಸಲಾಗುತ್ತಿರುವ ಫ್ಲೈಓವರ್ ಕಾಮಗಾರಿಯ ಗುಣಮಟ್ಟವನ್ನು ಪರೀಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆ ರಾಷ್ಟೀಯ ಹೆದ್ದಾರಿ ವಿಭಾಗದ ಮುಖ್ಯ ಅಭಿಯಂತರರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ

0: ಸಚಿವ ಪ್ರಹ್ಲಾದ್ ಜೋಶಿ ಪತ್ರದ ಮೂಲಕ ಸೂಚಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ಉಳಿಸಿಕೊಂಡಿರುವ ಇ-ಚಲನ್ ದಂಡದ ಮೊತ್ತ ಪಾವತಿಸಲು ರಾಜ್ಯ ಸರ್ಕಾರ ಮತ್ತೊಮ್ಮೆ ಶೇಕಡ 50% ರಿಯಾಯಿತಿಯನ್ನು ಘೋಷಿಸಿದೆ. ಹಳೆಯ ಪ್ರಮಾದಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು ಬಾಕಿ ಇರುವ ಎಲ್ಲ ಚಲನ್ಗಳನ್ನು ಶೇಕಡ 50% ರಿಯಾಯಿತಿಯಲ್ಲಿ ಪಾವತಿಸಿ ಜವಾಬ್ದಾರಿಯುತ ಚಾಲನೆಗೆ ಬದ್ಧರಾಗಿ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ರಿಯಾಯಿತಿ ಈ ತಿಂಗಳ 21ರಿಂದ ಆರಂಭಗೊಂಡಿದ್ದು ಜುಲೈ 10ರವರೆಗೆ ಇರಲಿದೆ. ಕೆಎಸ್ಪಿ ಆಪ್ ಅಥವಾ Karnataka 1 ಮೂಲಕ ದಂಡ ಪಾವತಿ ಮಾಡಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಂತ ಅಗತ್ಯವಾಗಿದೆ. ರೈತರು ಭೂಮಿಯ ಫಲವತ್ತತೆ ಹೆಚ್ಚಿಸಲು ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ಬಳ್ಳಾರಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಸೋಮಸುಂದರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬಳ್ಳಾರಿಯ ಕೋಳೂರು ಹೋಬಳಿ ದಮ್ಮೂರು ಗ್ರಾಮದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ ಖೇತ್ ಬಚಾವೋ ಅಭಿಯಾನ್ ಧರ್ತಿ ಮಾತಾ ಬಚಾವೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 27ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರ ತೆರೆಯಲಾಗಿದೆ. ಹೆಚ್ಚಿನ ಮಳೆ ಸಾಧ್ಯತೆ ಹಿನ್ನೆಲೆ ಮೀನುಗಾರರು ಸಮುದ್ರ ಮೀನುಗಾರಿಕೆ ನಡೆಸಬಾರದು ಎಂದು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 242 ಮಳೆ ಮಾಪಕಗಳಿವೆ. ಇವುಗಳಲ್ಲಿ 102 ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದ ಎಲ್ಲ ಮಳೆ ಮಾಪಕಗಳನ್ನು ಮುಂದಿನ 15 ದಿನಗಳ ಒಳಗೆ ದುರಸ್ತಿಗೊಳಿಸುವಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿತ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಕೆಲವು ಸಾರಿ ಬೆಳೆ ವಿಮೆಗೆ ನಮ್ಗೆ ತೊಂದರೆ ಆಗಿದೆ. ಕಾರಣ ಇದಕ್ಕೆ ಮಳೆ ಮಾಪನದ ಅಂದ್ರೆ ರೈಲ್ ಗೇಜಿನ ಸಮಸ್ಯೆಯಿಂದಾಗಿ ನಮ್ಗೆ ಆಗಿಲ್ಲ. ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ, ಆ ರೈಲ್ ಗೇಜ್ ಅಲ್ಲಿ 0 ಅಂತೇಳಿ ಬಂದಿದ್ದೇವೆ. ಇದರಿಂದಾಗಿ ಮೂಡಿಗೆರೆಗೆ ಸೇರಿದಂತೆ ಕೆಲವು ತಾಲೂಕಿನಲ್ಲಿ ನಮ್ಗೆ ಬೆಳೆ ವಿಮೆ ಸರಿ ಬರಲಿಲ್ಲ ಅನ್ನುವಂತ ರೈತರ ದೂರಿನ ಹಿನ್ನೆಲೆಯಲ್ಲಿ ಈ ಬಾರಿ ಮಳೆಗಾಲಕ್ಕಿಂತ ಮುಂಚೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರ ಸಮಕ್ಷಮದಲ್ಲಿ ಒಂದು ಮೀಟಿಂಗ್ ಕರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 242 ರೈಲ್ ಗೇಜ್ಗಳಿವೆ. ಅದರಲ್ಲಿ 107 ಸರಿ ಇದೆ, 6ಕ್ಕೆ ನೆಟ್ವರ್ಕ್ ಸಮಸ್ಯೆಗಳಿದೆ ಮತ್ತು 129 ಸಮರ್ಪಕವಾಗಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಈ ಒಂದು 50ರವರೆಗೆ ನಾವು ಸರಿ ಮಾಡ್ತಾ ಇದ್ದೇವೆ ವಾರದಲ್ಲಿ ಅಂತೇಳಿ ಸಂಬಂಧಪಟ್ಟ ಏಜೆನ್ಸಿಯವರು ಮತ್ತು ಅಧಿಕಾರಿಗಳು ನಮಗೆ ಹೇಳಿದ್ದಾರೆ. ಮತ್ತೆ ನಮಗೆ 10ರಲ್ಲಿ 15 ದಿವಸ ತಗೊಳ್ಳಿ ನೀವು, ಕೊನೆಯದು ಕೂಡ ಸರಿಯಾಗಬೇಕು ಅಂತ ಹೇಳಿದೆ.
0: ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ದಕ್ಷತೆ ಪಾಲನೆ ಹಾಗೂ ವಿವಿಧ ಅಪರಾಧ ಪ್ರಕರಣಗಳ ಪತ್ತೆ ಹಚ್ಚುವಿಕೆ ಮೂಲಕ ಉತ್ತಮ ಕಾರ್ಯವೈಖರಿ ತೋರಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಹಾಗೂ ಸೈಬರ್ ಅಪರಾಧಗಳ ಕುರಿತು ಜಾಗೃತಿ ಮೂಡಿಸಿರುವ ಆನಂದ್ ದೊಡ್ಡಕುರ್ಬರ್ ಅವರು 2026ನೇ ಸಾಲಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪ್ರಶಂಸಾ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರ, ರೇಡಿಯೋ ಸಮಯವಾಗಿದೆ 12:07. ಇದೀಗ ನಿಮ್ಮಿಷ್ಟದ ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ನಮ್ಮೆಲ್ಲರೊಂದಿಗೆ ಕೇಳುವಂತಹ ಒಂದು ಅವಕಾಶ. ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ, 0802-23707788. ಹಾಗೆ ಮತ್ತೊಂದು ಸಂಖ್ಯೆ 0802-23707799. 0802-23707799. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಬಹುದು. ನಮ್ಮ ಇಂದಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಸ್ವೀಕರಿಸೋಣ, ಬನ್ನಿ. ಹಲೋ ವಿವಿಧ ಭಾರತಿ.
2: ಹಲೋ.
1: ಹಾ, ನಮಸ್ತೆ.
2: ನಮಸ್ಕಾರ ಮ್ಯಾಮ್, ನನ್ನ ಹೆಸರು ಅನಘ ಅಂತ.
1: ಅನಘ ಅವರು, ಅನಘ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
2: ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಮ್ಯಾಮ್.
1: ಬೆಂಗಳೂರಿನಿಂದ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಾವ ಹಾಡನ್ನ ನಿಮಗೆ ಈ ದಿನ ಪ್ರಸಾರ ಮಾಡೋಣ?
2: ಮ್ಯಾಮ್, ನಂಗೆ ಇವತ್ತು ಕಾಗದದ ದೋಣಿಯಲ್ಲಿ ಅಂತ ಕಿರಿಕ್ ಪಾರ್ಟಿನ ನನ್ನ ಫ್ರೆಂಡ್ಗೋಸ್ಕರ ಇದು ನಾನು ಹಾಕ್ಬೇಕು ಅಂತ.
1: ನಿಮ್ ಫ್ರೆಂಡ್ ಇದಾರೆ ಅಂದ್ರೆ ಏನ್ ಮಾಡ್ಕೊಂಡಿದ್ದೀರಾ ನೀವು?
2: ನಾವಿಬ್ರು ಇವಾಗ ಇಂಟರ್ನ್ಶಿಪ್ ಮಾಡ್ತಾ ಇದೀವಿ ಮ್ಯಾಮ್.
1: ಅಂದ್ರೆ ಓದ್ತಾ ಇದ್ದೀರಾ, ಸ್ಟೂಡೆಂಟ್ ಆಗಿದ್ದೀರಾ?
2: ಹೌದು ಮ್ಯಾಮ್, ನಾವು MCC ಅಲ್ಲಿ ಓದ್ತಾ ಇದೀವಿ.
1: ಓಕೆ, ಹೇಗ್ ನಡೀತಾ ಇದೆ ನಿಮ್ಮ ಓದು?
2: ತುಂಬಾ ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಇವಾಗ ಹಾಲಿಡೇಸ್ ಅಲ್ಲಿ ಇದೀವಿ, ಆದ್ರೆ ಇವಾಗ ಇನ್ನೇನ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ.
1: ವಿಚಿತ್ರ ಅಲ್ಲ, ನಾವು ಸ್ಕೂಲ್ ಅಂದ್ರೆ ಶಾಲಾ ದಿನಗಳಲ್ಲಿ ಜೂನ್ ಅಂದ್ರೆ ರಜಾ ಮುಗಿದು ಶಾಲೆ ಆರಂಭ ಆಗುವಂತ ಹೊತ್ತು, ನಿಮ್ಗೆ ರಜಾ ಇರುವಂತ ಹೊತ್ತು ಈಗ.
2: ಹೌದು ಮ್ಯಾಮ್,
1: ಬೆಳೀತಾ ಹೋದಂತಾಗೆಲ್ಲ ಬದಲಾಗುತ್ತೆ ಅನ್ನೋದಕ್ಕೆ ಈ ರಜದ ಮೀನ್ಸ್ ರಜದ ಕಾಲಘಟ್ಟ ಕೂಡ ಬದಲಾಗುತ್ತೆ. ಹೌದು, ಆದ್ರೂ ಕೂಡ ನೀವು ನಿಮ್ಮ ಒಂದು ಕಾಗದದ ದೋಣಿಯಲ್ಲಿ ಹಾಡನ್ನ ಕೇಳ್ತಾ ಇದ್ರೆ ನಿಮ್ಮ ಸ್ನೇಹಿತೆ ಜೊತೆ ಮಾತಾಡ್ಬೋದಾ?
2: ಹಲೋ.
1: ಹಲೋ,
2: ಅವಳಿಗೆ ಸ್ವಲ್ಪ ಸ್ವಲ್ಪ ನಾಚಿಕೆ ಮ್ಯಾಮ್, ಅವಳಿಗೆ ಭಯ ಆಗ್ಬಿಟ್ಟಿದೆ.
1: ಮಾತಾಡ್ತೀರಾ ಮತ್ತೊಮ್ಮೆ? ಹಲೋ,
2: ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಮ್ಯಾಮ್, ಅವಳಿಗೆ
1: ಮತ್ತೊಮ್ಮೆ ಕರೆ ಮಾಡಿ ಮಾತಾಡಿ. ನಿಮಿಷದ ಹಾಡು ಇದೀಗ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ನಮಸ್ತೆ.

0: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ಎಲ್ಲಿಂದ ಬಂದಿದೆ? ಹಲೋ ವಿವಿಧ ಭಾರತಿ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ.
1: ಅಶ್ವಥ್ ಕುಲಕರ್ಣಿ, ಮಾರುತಿ ನಗರ ಯಲಹಂಕದಿಂದ.
0: ಅಶ್ವಥ್ ಕುಲಕರ್ಣಿ ಅವರೇ, ನಮಸ್ಕಾರ. ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ನನಗೆ ಜೀವಕ್ಕೆ ಜೀವ ಚಿತ್ರದಲ್ಲಿ ತಾನ ತಂದನ ಜೋಡಿಯಾದ ಹಾಡಬೇಕಾಗಿತ್ತು.
0: ಯಾರಿಗಾದ್ರೂ ಡೆಡಿಕೇಟ್ ಮಾಡ್ತೀರಾ? ನಿಮ್ಗೆ ಯಾಕೆ ಈ ಹಾಡು ಇಷ್ಟ?
1: ಈ ಹಾಡಿನಲ್ಲಿ ಎಸ್ ಪಿ ಶೈಲಜಾ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಣ್ಣ ತಂಗಿ ಹಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಹಾಡು. ರಾಜೇಂದ್ರ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ಹಾಗಾಗಿ ನನ್ನ ವೈಫ್ಗೆ ಎಸ್ ಪಿ ಶೈಲಜಾ ಹಾಡುಗಳು ಅಂದ್ರೆ ತುಂಬಾ ಇಷ್ಟ, ಅವರಿಗೆ ಡೆಡಿಕೇಟ್ ಮಾಡ್ತೀನಿ ಅಷ್ಟೇ.
0: ಸೊ ನೀವು ಅವರಿಗಾಗಿ, ನಿಮ್ಮ ವೈಫ್, ನಿಮ್ಮ ಅವರ ಹೆಸರು?
1: ಅರುಣಾ ಕುಲಕರ್ಣಿ.
0: ಅರುಣಾ ಕುಲಕರ್ಣಿ ಅವ್ರಿಗೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ರ ಸರ್?
1: ಯಾರು
0: ವೃತ್ತಿ ಪ್ರವೃತ್ತಿಯಿಂದ ನಿಮ್ಮ ಹವ್ಯಾಸ?
1: ನನ್ನ ವೃತ್ತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತೀನಿ. ಹವ್ಯಾಸ ಬೇಕಾದಷ್ಟಿದೆ. ರೇಡಿಯೋ ಕೇಳೋದು ಒಂದು ದೊಡ್ಡ ಹವ್ಯಾಸ ನನಗೆ.
0: ಓಕೆ, ನಿಮ್ಮ ನಿಮ್ಮ ಹಿನ್ನೆಲೆ ಸಂಗೀತ ನಮ್ಮ ಆಕಾಶವಾಣಿ.
1: ಖಂಡಿತ,
0: ಮುನ್ನೆಲೆಯಲ್ಲಿ ಜೀವನ, ಹಿನ್ನೆಲೆಯಲ್ಲಿ ಆಕಾಶವಾಣಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಶ್ವಥ್ ಕುಲಕರ್ಣಿ.
1: ಧನ್ಯವಾದಗಳು ಮೇಡಮ್.
0: ನಮಸ್ತೆ. ನಿಮಿಷದ ಹಾಡು ಪ್ರಸಾರ ಆಗುತ್ತೆ. ಜೀವಕ್ಕೆ ಜೀವ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರು. ಚಿವುದಯ ಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಬರೆದಿಟ್ಕೊಳ್ಳಿ. 0802-370-7880, 0802-370-7988 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಿ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು.
3: ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೆಳಗಡೆ ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮೊಂದಿಗೆ ಮಾತನಾಡಲು ಸಿದ್ಧರಾಗಿದ್ದಾರೆ. ಹಲೋ ವಿವಿಧ ಭಾರತಿ. ಹಲೋ
2: ಹಲೋ
1: ಕೇಳಿಸ್ತಾ ಇದೆಯಾ?
2: ಹಲೋ
1: ಕೇಳಿಸ್ತಾ ಇದೆಯಾ?
2: ಎಸ್ ಮ್ಯಾಮ್.
1: ನಿಮ್ ಹೆಸರು?
2: ನನ್ನ ಹೆಸರು ಸಿಂಚನಾ ಅಂತ.
1: ಸಿಂಚನಾ,
2: ನನ್ ಜೊತೆ ನನ್ ಫ್ರೆಂಡ್ ಪೂರಿ ಮತ್ತೆ ಮಾಲ್ವಿಕಾ ಅಂತ ಇದಾರೆ. ನನ್ ಫ್ರೆಂಡ್ ಮಾಲ್ವಿಕಾ ಬಾಂಬೆಯಿಂದ ಬಂದಿದ್ದಾಳೆ. ಸೊ ಅವಳಿಗೆ ವಿವಿಧ ಭಾರತಿ ಹೆಂಗಿರತ್ತೆ ಅಂತ ತೋರಿಸ್ತಾ ಇದೀವಿ. ಸೊ
1: ವಿವಿಧ ಭಾರತಿ
2: ಅವಳಿಗೆ ರೀಸೆಂಟ್ ಆಗಿ ಒಂದು ಹಾಡ್ ತುಂಬಾ ಇಷ್ಟ ಆಗಿದೆ, ಬ್ಯಾಂಗಲ್ ಬಂಗಾರಿ ಅಂತ. ಸೊ ಅದನ್ನ ಪ್ಲೇ ಮಾಡಕ್ಕೆ ಕಾಲ್ ಮಾಡಿದ್ವಿ.
1: ಹೌದಾ, ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಸ್ನೇಹಿತೆ ಮಾತಾಡ್ತಾರಾ ವಿವಿಧ ಭಾರತಿ ಜೊತೆ?
2: ಹಲೋ,
1: ನಿಮ್ಮ ಸ್ನೇಹಿತೆ ವಿವಿಧ ಭಾರತಿ ಜೊತೆ
3: ಮಾತಾಡ್ತಾರಾ? ನಾನ್ ಪೂರ್ವಿ ಮಾತಾಡ್ತಿರೋದು.
1: ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗತ್ತೆ. ನಿಮ್ ಸ್ನೇಹಿತೆ ಮುಂಬೈಯಲ್ಲಿ?
2: ಬಾಂಬೆದಲ್ಲಿ ಅವಳೊಂದು ಪಾಟ್ರಿ ಸ್ಟುಡಿಯೋ ಇದೆ. ಸೊ ಅವಳು ಸ್ಟುಡಿಯೋದಲ್ಲಿ ಪಾಟ್ರಿ ಕ್ಲಾಸಸ್ ಎಲ್ಲ ತಗೋತಾಳೆ.
1: ಪಾಟ್ರಿ ಕ್ಲಾಸಸ್, ಪಾಟ್ರಿ ಕ್ಲಾಸಸ್ ಹೇಗಿರುತ್ತೆ ನಮಗೆ ಪರಿಚಯ ಮಾಡ್ಕೊಡ್ತೀರಾ?
2: ಅವಳೇ ಹೇಳ್ತಾಳ ಅಂದ್ರೆ ಅವಳು.
1: ಖಂಡಿತ ಖಂಡಿತ ಅವ್ರ ಮಾತನ್ನೇ ಕೇಳೋಣ.
4: We take classes, we take orders, and yeah, pretty much that's it.
1: ಅಂದ್ರೆ ನೀವು ತರಗತಿಗಳನ್ನ, ಯು ಟೇಕ್ ದ ಕ್ಲಾಸಸ್ ಅಂಡ್ ಯು

0: ಕೆಲವ್ರೇ ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ ರೇಡಿಯೋ ಸಮಯವಾಗಿದೆ 12:48 ಈ ಹೊತ್ತಿನಲ್ಲಿ ಇಂದಿನ ಈ ಹೊತ್ತಿನ ಕರೆ ಎಲ್ಲಿಂದ ಬಂದಿದೆ ಸ್ವೀಕರಿಸೋಣ. ನಮಸ್ತೆ ವಿವಿಧ ಭಾರತಿ.
1: ಹಲೋ ನಮಸ್ತೆ ಮೇಡಮ್ ಅವರೇ.
0: ನಮಸ್ತೆ
1: ಮೇಡಮ್ ಅವರೇ. ಹನುಮಂತಾಪುರ ಜಗಳೂರು ತಾಲೂಕ್ ದಾವಣಗೆರೆ ಜಿಲ್ಲೆಯಿಂದ.
0: ಹನುಮಂತಾಪುರದಿಂದ ಕರೆ ಮಾಡ್ತಾ ಇದ್ದೀರಾ.
1: ಹೌದು ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ನನಗೆ ಹೊಸ ರಾಗ ಚಿತ್ರದಿಂದ ನೀನು ಪಂದ್ಯದಲ್ಲಿ ಅಂತ ಒಂದು ಹಾಡಿದ್ಯಲ್ಲ ಮೇಡಮ್ ಅವರೇ, ಆ ಹಾಡು ಪ್ರಸಾರ ಮಾಡಿ ಮೇಡಮ್.
0: ಹಾಡನ್ನ ಪ್ರಸಾರ ಮಾಡೋಣ. ಹೇಗಿದೆ ಈ ದಿನ ನಿಮಗೆ, ಈ ದಿನ ಹೇಗ್ ನಡೀತಾ ಇದೆ ಜೂನ್ ತಿಂಗಳು?
1: ಮೇಡಮ್ ಅವರೇ, ನಾನು ಬೆಳಿಗ್ಗೆ 6 ಗಂಟೆಗೆ ಅಂಗಡಿ ತೆಗಿತೀನಿ, 10:30 ತನಕ ಇರ್ತೀನಿ. ಊಟ ಮಾಡಿ ಒಂದ್ಸರಿ ಹೊಲಕ್ಕೆ ಹೋಗಿ ಬಂದ್ ಮೇಡಮ್ ಅವರೇ. ಈಗ ಹೊಲೆಲ್ಲ ಅಡ್ಡಾಡಿ ಆ ಡ್ರಿಪ್ಪಿಗೆ ಯಾವ ನೀರು ಹೋಗ್ತಾವ ಏನು ಅಂತ ನೋಡಿ ಬಂದೆ ಮೇಡಮ್ ಅವರೇ. ಬಂದು ಈಗ ಮನೆಯಲ್ಲಿ ಕುಂತ್ಕೊಂಡಿದ್ದೆ, ಫ್ರೀ ಆಗಿದ್ದೆ ಸ್ವಲ್ಪ,
0: ಹಾಗಾಗಿ
1: ನೋಡೋಣ ಈಟ್ ಪಾರ್ಟಿ ಮಾಡೋಣ ಅಂತ ಮಾಡಿದ್ವಿ. ಹಲೋ,
0: ಅಂಗಡಿ ನಡೆಸ್ತೀರಾ ಹಾಗೂ ವ್ಯವಸಾಯ ಮಾಡ್ತೀರಾ? ಅಲ್ಲ
1: ಫೋನ್ ಮೇಡಮ್ ಅವರೇ, ಎರಡೂ ನೋಡ್ತಾ ಇದ್ದೀನಿ.
0: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದ ಮೇಡಮ್. ಧನ್ಯವಾದ.
0: ಹಾಡು ಪ್ರಸಾರ ಆಗುತ್ತೆ.

ಹೊಸ ರಾಗ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹಾಡನ್ನ ಕೇಳ್ತಾ ಇದ್ರೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿದೆ.

0: ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ,
1: ನಾನು ಆರಾಧ್ಯ ಅಂತ.
0: ಆರಾಧ್ಯ ಅವರೇ,
1: ನಿಮಗೂ ಜೊತೆಗೆ ಬಿ ಕೆ ಸುಮತಿ ಅವ್ರಿಗೂ ಚಂದು ಮೇಡಮ್ ಅವ್ರಿಗೂ ನಮ್ಮ ಕಡೆಯಿಂದ ಪೂರ್ಣ ಪ್ರಮಾಣದ ಪ್ರಮಾಣಗಳು, ಗೌರವಪೂರ್ಣ ಪ್ರಮಾಣಗಳು.
0: ನಾವು ನಿಮಗೂ ಕೂಡ ನಮ್ಮಿಂದ ಪ್ರಣಾಮಗಳು ಹೇಳಿ.
1: ಹೌದು ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಅದೇ ಮಣ್ಣಿನ ಮಗ ಚಿತ್ರದ ಭಗವಂತ ಕೈ ಕೊಟ್ಟ ಮೇಡಮ್. ಚೆನ್ನಾಗಿದೆ ಅದು.
0: ಸುಮಾರು
1: ಹಳೆ ಗೀತೆ ಆದ್ರೂ ತಿಳ್ಕೊಳ್ಳೋದು ಬಹಳಷ್ಟು ಇದೆ ಮೇಡಮ್ ಅದ್ರೊಳಗೆ.
0: ಸೋ ಈ ಹಾಡಿನ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ಇದು ಹಾಡು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈಗಿನ ಒಂದು ಸನ್ನಿವೇಶದಲ್ಲಿ ಪ್ರಸ್ತುತ ಒಂದು ಇದರಲ್ಲಿ ಈ ಕೈ ಕಾಲು ಬಾಯಿಗಳನ್ನ ಬೇರೆ ಬೇರೆ ತರನೇ ಉಪಯೋಗಿಸೋದು ಜಾಸ್ತಿ ಆಗ್ಬಿಟ್ಟಿದೆ. ಇದರಲ್ಲಿ ಆ ಗೀತೆ ಬರ್ದಿರ್ತಕ್ಕಂತ ಮನೆಯವರು ಭಾರಿ ಚೆನ್ನಾಗಿ ಬರ್ದಿದ್ದಾರೆ. ಏನ್ಕೆ ಬಾಯಿ ಬೇಕು, ಏನ್ಕೆ ಕೈ ಇರ್ಬೇಕು, ಏನ್ಕೆ ಕಾಲಿರ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ಆಡಿದ್ದಾರೆ ರಾಜ್ಕುಮಾರ್ ಅವರು, ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ಭಾರಿ ಚೆನ್ನಾಗಿದೆ ಮೇಡಮ್ ಅದು. ವೃತ್ತಿಯಲ್ಲಿ ಮಾಗಡಿ ರೋಡ್ ಭುವನೇಶ್ವರಿ ನಗರದಿಂದ ಮೇಡಮ್.
0: ಮಾಗಡಿ ರೋಡ್ ಭುವನೇಶ್ವರಿ ನಗರ.
1: ಹೌದು ಮೇಡಮ್.
0: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನೀವ್ ಏನ್ ವೃತ್ತಿ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರಿ, ಏನ್ ಮಾಡ್ಕೊಂಡಿದ್ದೀರಾ?
1: ವ್ಯಾಪಾರ ಮಾಡ್ತಾ ಇದ್ದೀವಿ ಮೇಡಮ್, ಜೊತೆಗೆ ಪತ್ರಕರ್ತರು ಕೂಡ ಆಗಿದ್ದೀವಿ. ಸಣ್ಣ ವೃತ್ತಿ ವ್ಯಾಪಾರ ಪ್ರವೃತ್ತಿ ಪತ್ರಕರ್ತ ಈ ಎರಡನ್ನು ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇದೀವಿ.
0: ಸಂತೋಷ.
1: ಜೊತೆಗೆ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀವಿ. ಏನೇ ನಮ್ಮ ಕೈಲಿಂದ ಆದ ಸಹಾಯನ ಮಾಡ್ಕೊಂಡು ಹೋಗ್ತಾ ಇದೀವಿ ಮೇಡಮ್.
0: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮಿಷ್ಟದ ಹಾಡು ಪ್ರಸಾರ ಆಗುತ್ತೆ.
1: ಬಾರಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
0: ಚಿತ್ರ ಮಣ್ಣಿನ ಮಗ ಹಾಡಿರುವವರು ಪಿ ಬಿ ಶ್ರೀನಿವಾಸ್, ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.
2: ಭಗವಂತ ಕೈ ಕೊಟ್ಟ, ಭಗವಂತ ಕೈ

ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.

ಬೆಳಗಾವಿಯಿಂದ ಸರಸ್ವತಿ ಅವರು ಕರೆ ಮಾಡಿ ಏಕಾಂಗಿ ಚಿತ್ರದ ಹಾಡಿಗಾಗಿ ಕೋರಿಕೆಯನ್ನು ಸಲ್ಲಿಸಿದ್ರು. ತಾಂತ್ರಿಕ ಕಾರಣಗಳಿಂದ ಅವರ ಕರೆಯನ್ನು ಆನ್ ಏರ್ ತರಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅವರ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಹಾಡನ್ನು ಹಾಡಿರುವವರು ಶಂಕರ ಮಹಾದೇವನ್ ಹಾಗೂ ಸಂಗಡಿಗರು ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
3: ಮೇಡಮ್ ನಮಸ್ತೆ.
2: ನಮಸ್ತೆ. ನಿಮ್ಮ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
3: ಮೇಡಮ್ ನನ್ನ ಹೆಸರು ರಾಧಾ ಅಂತ ಹೇಳಿ. ನಿದಿಗೆ ಗ್ರಾಮ ನಮ್ದು, ಶಿವಮೊಗ್ಗ ತಾಲೂಕ ಡಿಸ್ಟ್ರಿಕ್ಟ್. ಮೇಡಮ್
2: ನಿದಿಗೆ ಗ್ರಾಮದಿಂದ ಕರೆ ಮಾಡ್ತಾ ಇದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ ರಾಧಾ ಅವರೇ?
3: ಮೇಡಮ್ ನಾನು ಗೃಹಿಣಿ. ಮೇಡಮ್
2: ಗೃಹಿಣಿ ಅಂದ್ರೆ ನಾವು ಗ್ರಾಮ ಅಂತ ಹೇಳಿದ್ರಿಂದ ವ್ಯವಸಾಯ ಅಂತ ಅನ್ಕೋಬಹುದಾ?
3: ಹೌದು ಮೇಡಮ್, ನಾವು ರೈತಾಪಿ ಕುಟುಂಬದವ್ರೆ.
2: ರೈತಾಪಿ ಕುಟುಂಬದವರು?
3: ಹೌದು.
2: ರೈತ ಮಹಿಳೆ?
3: ಹೌದು ಮೇಡಮ್, ರೈತ ಮಹಿಳೆ, ಅಪ್ಪಟ ರೈತ ಮಹಿಳೆ.
2: ಹೌದು. ಹೇಗ್ ನಡೆಯುತ್ತೆ ಈ ಮುಂಗಾರು ಅಥವಾ ಜೂನ್ ತಿಂಗಳ ನಿಮ್ಮ ವ್ಯವಸಾಯದ?
3: ಮೇಡಮ್ ಸದ್ಯಕ್ಕೆ ಹೇಳ್ಬೇಕು ಅಂದ್ರೆ ನಮ್ಮೂರಲ್ಲಿ ಮುಂಗಾರು ಚುರುಕಿಲ್ಲ, ತುಂಬಾ ಮಂದ ಆಗಿದೆ. ಬೇಕು ಮಳೆ, ಈಗ ತುಂಬಾ ಬೇಕು ಮಳೆ.
2: ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ ಶಿವಮೊಗ್ಗ.
3: ಹೌದು ಮೇಡಮ್, ಆದ್ರೆ ಈಗೇನು ವ್ಯತ್ಯಾಸನೇ ಇಲ್ಲ, ಮಲೆನಾಡು ಮತ್ತೆ ಬಿಸಿಲಿನ ನಾಡುನೇ ಆಗ್ಬಿಟ್ಟಿದೆ ಈಗ ನಮ್ದು.
2: ನೀವು ಮಂದ ಆಯ್ತು ಅಂದ್ರೆ ನಾವು ಇಲ್ಲವಾಯ್ತು ಅನ್ಬೇಕು
3: ಹೇಳ್ಬೋದು ಮೇಡಮ್. ಹಂಗೆ ಸದ್ಯದ್ರಲ್ಲಿ

0: ಅದು ಅಲ್ಲಿ ಬಂತು ಅಲ್ಲಿ ಬಂತು ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅನ್ನಂಗೆ ಆಗಿದೆ ಮಳೆ. ಬಂದ ಹತ್ರನೇ ಬಂದಂಗೆ, ಇಲ್ದ ಹತ್ರ ಇಲ್ಲ. ಒಂದು ಗಟ್ಟಿ ಮಳೆ ಅಂತ ಆಗ್ತಾ ಇಲ್ಲ ಮೇಡಮ್. ಸಂಪ ಈಗ ಜೂನ್ ಕೊನೆ ವಾರದಲ್ಲಿ ಇದೀವಿ ನಾವು. ಈ ಟೈಮಿಗೆ ಏನ್ ಆಗ್ಬೇಕಾಗಿತ್ತು ಅಷ್ಟು ಮಳೆ ಬರ್ತಾ ಇಲ್ಲ, ಬಂದು ಇಲ್ಲ.
1: ಹವಾಗುಣ ಅನ್ನೋದು ಬೆನ್ನತ್ತಿ ನೋಡು ಅಂತ ಹೇಳ್ತಾ ಇದ್ದೇನೆ. ಪ್ರತಿ ಸಲ ಎಲ್ಲಿನೋ ಉಷ್ಣ ಮಾರುತಗಳ ಪರಿಣಾಮ ಅಂತ.
0: ತುಂಬಾ ಬಿಸಿಲಿದೆ.
1: ಸೊ ಹಾಗಾಗಿ ನೋಡೋಣ ಯಾವ ಹಾಡನ್ನ ಪ್ರಸಾರ ಮಾಡೋಣ ರಾಧಾ ಅವರೇ.
0: ಮೇಡಮ್, ಮೈನಾ ಸಿನಿಮಾದಿಂದ.
1: ಮೈನಾ ಯಾವ ಹಾಡು? ಮೈನಾ
0: ಸಿನಿಮಾ ಮೊದಲ ಮಳೆಯಂತೆ.
1: ಓಹೋ, ಮೊದಲ ಮಳೆಯಂತೆ, ಮಳೆಗಾಗಿ.
0: ಹೌದು ಹೌದು ಮೇಡಮ್, ಅದೇ ಹೇಳ್ಬಹುದು.
1: ಖಂಡಿತ ಪ್ರಸಾರ ಮಾಡ್ತೀವಿ ರಾಧಾ ಅವರೇ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ನಿಮ್ ಜೊತೆ ಮಾತಾಡಿದ್ದು ಖುಷಿ ಆಯ್ತು,
1: ನಮಗೂ ಸಂತೋಷ ಆಯ್ತು.
0: ಹೀಗೆ
1: ಮಾಡ್ತಾರೆ. ಓಕೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಗೀತೆಯನ್ನ, ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹೇಳ್ತೀರಾ?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್, ಸುಬ್ರಹ್ಮಣ್ಯನ ಜಯಂತ.
1: ನಾನು ಸುಬ್ರಹ್ಮಣ್ಯ, ನನ್ನ ಮಗ ಜಯಂತ್.
0: ಬಹುಶಃ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಭಾನುವಾರ ಕೇಳುವಂತ, ಆಲ್ಮೋಸ್ಟ್ ಪ್ರತಿ ಭಾನುವಾರ ನಮ್ಗೆ ಧ್ವನಿ ಕೇಳ್ತಾ ಇದೆಯಲ್ಲ ಜಯಂತ್ ಅವ್ರೇನಾ?
1: ಖಂಡಿತ ಮೇಡಮ್, ಯಾಕೆಂದ್ರೆ ಎರಡು ವಾರದಿಂದ ಯಾಕೋ ಮುನಿಸ್ಕೊಂಬಿಟ್ಟೈತೆ ವಿವಿಧ ಭಾರತಿ, ಯಾಕೆಂದ್ರೆ ನನ್ನ ಮಗನ್ ಧ್ವನಿ ಕೇಳಿದ್ರೆ ಕಟ್ ಮಾಡ್ಬಿಡ್ತಾರೆ ಮೇಡಮ್.
0: ಹಾಗೇನಿಲ್ಲ, ನಮ್ಗೆ ಬಹಳ
1: ಇಲ್ಲ ಮೇಡಮ್, ಕೆಲವರು ಆರ್ಜ ಇದ್ದಾರೆ, ಅವರು ಈ ರೂಪಾ ಮೇಡಮ್ ಇರ್ಬೋದು, ಇನ್ನ ಒಂದು ಸುನಿಲ್ ರುದ್ರಮೂರ್ತಿ ಅವರು, ನನ್ನ ಮಗನ್ ಧ್ವನಿ ಕೇಳಿದ್ರೆ ಕಟ್ ಮಾಡ್ಬಿಡ್ತಾರೆ ಮೇಡಮ್.
0: ಹೇಳಲಿಕ್ಕೆ ಬರಲ್ಲ ನಾವು ಅಂದ್ರೆ ಬೇರೆ ಮಕ್ಕಳಿಗೆ
1: ದೊಡ್ಡವ್ರಿಗಾರೆ ಪರವಾಗಿಲ್ಲ ಮೇಡಮ್, ನಾವೇನೋ ತಿಂಗಳಿಗೋ ಇಲ್ಲ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದ್ಸತಿ ಕರೆ ಮಾಡೋದು, ಈ ಮಕ್ಕಳಿಗೂ ಈ ತರ ಮಾಡಿದಾಗ ಸ್ವಲ್ಪ ಬೇಸರ ಆಗುತ್ತೆ.
0: ಅಂದ್ರೆ ಬೇರೆ ಬೇರೆ ಮಕ್ಕಳುಗಳಿಗೆ, ಹೊಸ ಮಕ್ಕಳುಗಳಿಗೆ ಅವಕಾಶ ಕೊಡೋಣ.
1: ನಾನು ಅದೇ ಹೇಳೋದು, ಕನೆಕ್ಷನ್ ಯಾರು ಸಿಗುತ್ತೋ ಅವ್ರು ಮಾತಾಡ್ತಾರೆ, ಕನೆಕ್ಷನ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಲ್ವಾ.
0: ನೋಡೋಣ ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಕನೆಕ್ಟ್ ಆಗ್ತೀವಿ ಜಯಂತ್ ಕಡೆ. ಓಕೆ, ಈಗ ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ನಮ್ಗೆ ಕೆ ಎಸ್ ಚಿತ್ರಮ್ಮ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು, ಅಂಡಮಾನ್ ಚಿತ್ರದಲ್ಲಿ ನಾದ ನಾದ ಪ್ರೇಮದ ನಾದ ಜೀವದ ವೀಣಾ ತಂತಿಯಲಿ ಸಾಗರದ ಸಂಗಮದ ಯೌವನದ ಸಂಭ್ರಮದ ತನವಲಿ.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

ಕೇಳುಗರೆ, ಅಂಡಮಾನ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿದೆ. ಪ್ರತಿದಿನ 12:05 to 1 PM ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಭಾನುವಾರದ ವಿಶೇಷ, ಮಕ್ಕಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಹಾಗೂ ಭಾಗವಹಿಸಬೇಕು. ನೀವು ಮಾಡಬೇಕಾದಿಷ್ಟೇ, ನಮ್ಮ ದೂರವಾಣಿ ಸಂಖ್ಯೆ 0802237 7 ಈ ಸಂಖ್ಯೆಗಳ ಮೂಲಕ ನೀವು ನಮ್ಮೊಂದಿಗೆ ಮಾತನಾಡಬಹುದು. ಭಾನುವಾರದ ವಿಶೇಷ, ಮಕ್ಕಳ ವಿಶೇಷ ಕರೆಗೊಂದು ಹಾಡು ಕಾರ್ಯಕ್ರಮವಾಗಿರಲಿದೆ. ಇಲ್ಲಿಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರಪ್ರಜ್ಞ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯಾರಂಭ ಮಾಡಲಿದ್ದಾರೆ. ಇನ್ನು ಮುಂದೆ ಕಾರ್ಯಕರ್ತರು ಮುಖ್ಯಮಂತ್ರಿಯವರನ್ನು ಅಲ್ಲಿ ಭೇಟಿ ಮಾಡಬಹುದು ಎಂದು ಈಗಾಗಲೇ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಅನಧಿಕೃತ ಜಾಲತಾಣಗಳ ಮೂಲಕ ಶವ ಸಂಸ್ಕಾರಕ್ಕಾಗಿ ಸ್ಲಾಟ್ ಕಾಯ್ದಿರಿಸುವ ಹೆಸರಿನಲ್ಲಿ ಸಾರ್ವಜನಿಕರ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದ್ದು ಹಲವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮುಂಬೈ ಮತ್ತು ಉಪನಗರಗಳಲ್ಲಿ ಭಾರೀ ಮಳೆಯಾಗಿದ್ದು ಹಲವಾರು ಭಾಗಗಳು ಜಲಾವೃತವಾಗಿದೆ. ಇದರಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಅನೇಕ ಪ್ರದೇಶಗಳಲ್ಲಿ 300 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಎಂಸಿ 7,000 ಸಿಬ್ಬಂದಿ ನಿಯೋಜಿಸಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಮಾದಕ ವಸ್ತುಗಳ ಜಾಲಗಳನ್ನು ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಟೆಹರಾನ್ ಜೊತೆಗೆ ಅಮೆರಿಕ ಒಪ್ಪಂದದ ಬಳಿಕ ಅರಬ್ ರಾಷ್ಟ್ರಗಳಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದಿನಿಂದ 3 ದಿನಗಳ ಕಾಲ ಗಲ್ಫ್ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಬ್ರಿಟನ್ನಲ್ಲಿ ಜುಲೈ 5-14 ನಡೆಯಲಿರುವ ಹಾಕಿ ಪಂದ್ಯಾವಳಿಗೆ ಹಾಕಿ ಇಂಡಿಯಾ 24 ಸದಸ್ಯರ ಜೂನಿಯರ್ ಮಹಿಳಾ ತಂಡವನ್ನು ಪ್ರಕಟಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂದು ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನೊಂದು ಪಂದ್ಯದಲ್ಲಿ ಬೋಸ್ನಿಯಾ ತಂಡವು ಕತಾರ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 1:04:10. ಇದೀಗ ಕೇಳೋಣ ನಿರುತ್ತರ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಅಂಕಿತಾ, ಕವಿರಾಜ್ ಅವರ ಸಾಹಿತ್ಯ, ನೀಲಾದ್ರಿ ಕುಮಾರ್ ಅವರ ಸಂಗೀತವಿದೆ.

ಕೇಳುಗರೆ ರೇಡಿಯೋ ಸಮಯವಾಗಿದೆ. 1:09:48. ಇನ್ನೇನು 1:10 ಸರಿಯಾಗಿ ಕೇಳೋಣ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ, ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋ ಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಂ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ ಯುಎನ್ಎಟಿ ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967ರ ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶ

0: ವ್ಯವಹಾರಗಳ ಸಚಿವ ಡಾಕ್ಟರ್ ಜೈಶಂಕರ್ ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ನವೋದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುಎನ್ಡಿಪಿ ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26 ಸಾಲಿನ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ, ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 mm ಅಧಿಕ ಮಳೆಯಾಗಿದ್ದು ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಬಿಎಂಸಿ ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 mm ಹಾಗೂ ಸಾಂತಾಕ್ರೂಸ್ನಲ್ಲಿ 225 mm ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 mm ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 mm ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
4: ಕಲ್ಪನೆಗೆ ಕನ್ನಡಿ. ಸೃಜನಶೀಲತೆಗೆ ಮುನ್ನುಡಿ.
5: ಧನ್ಯನಾದೆ ಧನ್ಯನಾದೆ. ಓಹೋ ಕೇಳಬೇಕಯ್ಯ.
4: ಮನಸ್ಸಿನ ಸವಿನುಡಿ ರೇಡಿಯೋ.
6: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
4: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ. ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ. ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ. ಸಮಯವಾಗಿದೆ 1:21:32. ಪದಬಂಧ ಅನುಬಂಧ, ಇದು ಬುಧವಾರದ ನುಡಿಬಂಧ. ಬುಧವಾರದ ವಿಶೇಷ ಪದಬಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಪದಬಂಧ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದೇನೆ ಎನ್ ರತ್ನ ರಮೇಶ್. ಇಂದಿನ ಪದಬಂಧದ ವಿಶೇಷ ಏನು ಅನ್ನೋದೇ ಆದರೆ ಹೇಳ್ತೀವಿ, ಕಚೇರಿಯಲ್ಲಿ ಕನ್ನಡ, ಇದು ಇಂದಿನ ಪದಬಂಧದ ವಿಶೇಷ. ಆಂಗ್ಲ ಭಾಷೆ

ಯನ್ನ ಹಲವು ಬಾರಿ ಬಳಸ್ತೀವಿ ಈ ಒಂದು ವಿಷಯಗಳಿಗೆ. ಆಫೀಸ್ ಅಂತ ಕಚೇರಿ ಅಂದಾಕ್ಷಣ ನಾವು ಅಲ್ಲಿ ಬಹಳಷ್ಟು ವಿಷಯಗಳನ್ನ ಅಂಶಗಳನ್ನ ಆಂಗ್ಲ ಭಾಷೆಯಲ್ಲೇ ವ್ಯವಹರಿಸ್ತೀವಿ. ಹಾಗಿರುವಾಗ ನಾವು ಕನ್ನಡದಲ್ಲಿ ವ್ಯವಹರಿಸೋದಾದ್ರೆ ಹೇಗೆಲ್ಲ ಆ ಒಂದು ಅಂಶಗಳನ್ನ ಹೇಳಬಹುದು, ಯಾವ ಯಾವ ವಸ್ತುಗೆ ಏನೇನು ಹೆಸರು ಹೇಗೆ ಹೆಸರಿಸ್ತೀವಿ ಅನ್ನೋದನ್ನ ಇಂದಿನ ಪದಬಂಧದ ಮೂಲಕ ತಿಳಿದುಕೊಳ್ಳೋಣ.

ಕನ್ನಡವೆಂದರೆ ಒಂದು ನುಡಿ ಸೊಬಗು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಾಡು ಕೇಳಿದ್ಮೇಲೆ ಹಾಗೆ ಅನ್ಸುತ್ತೆ. ರಂಗಿತರಂಗ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರೆ ಇಂಚರ ರಾವ್ ಅವರು ಹಾಡಿದ್ದಾರೆ. ಅನೂಪ್ ಭಂಡಾರಿ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿದೆ. ಹಾಗಾಗಿ ನಾವು ಕಾಯ್ತಾ ಇದ್ದೀವಿ ಪದಬಂಧಕ್ಕೆ. ನೀವು ಹಾಡುಗಳ ಆ ಒಂದು ಮಾಧುರ್ಯದಲ್ಲೇ ಮುಳುಗಿಸ್ತಾ ಇದ್ದೀರಾ. ಹಾಗಿದ್ರೆ ನಮಗೆ ಮೊದಲನೆಯ ಪ್ರಶ್ನೆಯನ್ನ ಕೊಡಿ ಅಂತಿದ್ದೀರಾ. ನೀವು ಉತ್ತರವನ್ನ ಕಳಿಸಬೇಕಾದಂತಹ ಸಂಖ್ಯೆಯನ್ನ ಹೇಳ್ತಾ ಇದ್ದೇವೆ. ನಮ್ಮ ವಾಟ್ಸಪ್ ಸಂಖ್ಯೆ 9483091029483091029. ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಸರಿಯಾದ ಉತ್ತರವನ್ನ ಕಳುಹಿಸಿಕೊಡಬಹುದು. ಹಾಗಿದ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕಚೇರಿಯಲ್ಲಿ ಕನ್ನಡ ಈ ಮಾಲಿಕೆಯ ಮೊದಲ ಪ್ರಶ್ನೆ. ಇಂದಿನ ಅಂದ್ರೆ ಇಂದಿನ ವಿಷಯ ಕಚೇರಿಯಲ್ಲಿ ಬಳಕೆಯಾಗುವಂತಹ ಕನ್ನಡ ಪದಗಳು. ಹಾಗಾಗಿ ವಿಷಯ ಮೊದಲ ಪ್ರಶ್ನೆ ಇದೆ. ಕಚೇರಿ ಕಾಗದ ಪತ್ರಗಳ ಅಡಕ, ಇದನ್ನು ಹೀಗೆನ್ನಬಹುದು. ಕಚೇರಿ ಕಾಗದ ಪತ್ರಗಳ ಅಡಕ ಹೀಗೆನ್ನಬಹುದು. ಮೂರು ಅಕ್ಷರದ ಪದ.

ಹೌದಲ್ವಾ? ನಮ್ಮ ಕೇಳುಗರು ನಮಗೆ ಉತ್ತರವನ್ನ ಕಳಿಸುವಾಗ ನಾವು ಹೇಗೆ ಸೋಲೋಕೆ ಸಾಧ್ಯ? ಸ್ನೇಹಿತರೆ, ನಾವು ಕೇಳಿದಂತಹ ಪದಬಂಧದ ಮೊದಲ ಪ್ರಶ್ನೆಯಾಗಿತ್ತು, ಕಚೇರಿ ಕಾಗದ ಪತ್ರಗಳ ಅಡಕವನ್ನು ಹೀಗೆನ್ನಬಹುದು. ಉತ್ತರವಾಗಿದೆ ಕಡತ. ಕಡತ ಅಂದರೆ ಇದು ಕನ್ನಡದಲ್ಲಿ ಫೈಲ್ ಎಂಬ ಪದದ ಸಮಾನಾರ್ಥ ಪದ. ನಮಗೆ ಸರಿಯಾದ ಉತ್ತರವನ್ನು ಮೊದಲಿಗೆ ಕಳಿಸ್ತವರು ಜಗದಾಂಬಿಕಾ ಹಂಸವೇಣಿಯವರು, ಹಾಗೆ ಪದ್ಮ ಜೆಪಿ ನಗರ, ರಮ್ಯಾ ಚಲ್ಲಹಳ್ಳಿ, ಹೊನ್ನೂರು ಅಲಿ, ಲೀಲಾ ಮಧು ಕೆಂಗೇರಿಯಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ, ಹಾಗೆ ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಮೀರಾ ಸುಭಾಷ್ ಕುಲಕರ್ಣಿಯವರು ಕೆಂಗೇರಿಯಿಂದ, ಎನ್ ಜಿ ಬಸವರಾಜ್, ದಪ್ತರಾಯ ಮೀಶಣ್ಣ ಮುತ್ತಿಗಾರಹಳ್ಳಿ, ಅಂಜನ್ ಕುಮಾರ್ ಅವರು ಗೋವಿಂದರಾಜನಗರದಿಂದ ಮೊದಲಿಗೆ ಕೊಟ್ಟ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಸುಮಾರು 50 ಹೆಚ್ಚು ಸರಿಯಾದ ಉತ್ತರಗಳು ಈ ಪ್ರಶ್ನೆಗೆ ಬಂದಿದೆ. ಹಾಗಿದ್ರೆ ನಾವು ರೆಡಿ ಇದ್ದೇವೆ. ಮೊದಲ ಪ್ರಶ್ನೆ ಆಯಿತು, ಎರಡನೇ ಪ್ರಶ್ನೆಯನ್ನ ಹೇಳಿ ಅಂತ ಹೇಳ್ತಾ ಇದ್ದೀರ. ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ತಾ ಇದ್ದಾವೆ 9483091029 4830910029. ಎರಡನೇ ಪ್ರಶ್ನೆ ಹೀಗಿದೆ, ಕೋರಿಕೆಯೊಂದು ಸವಾಲಿನಂತೆ ಕೇಳಿಸುತ್ತಿದೆ 4 ಅಕ್ಷರದ ಪದ ನಮಗೆ ಕಳಿಸ್ಕೊಡಿ.

ನಮ್ಮ ಜಾಣ ಕೇಳುಗರಿಗೆ ಯಾವತ್ತೂ ಪ್ರಶ್ನೆ ಭಾರ ಆಗೋದೇ ಇಲ್ಲ ಅನ್ನೋಕೆ ನಮಗೆ ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ ಕಳಿಸಿದಂಥ ಉತ್ತರ ಥಟ್ ಅಂತ ಬಂತು. ಹಾಗಿದ್ರೆ ಆ ಥಟ್ ಅಂತ ಉತ್ತರದ ಪ್ರಶ್ನೆ ಕೋರಿಕೆಯೊಂದು ಸವಾಲಿನಂತೆ ಕೇಳಿಸುತ್ತಿದೆ. ನಾಲ್ಕು ಅಕ್ಷರದ ಪದ ಆ ಸವಾಲಿನಂತೆ ಕೇಳಿಸಿದ ಕೋರಿಕೆಯದು ಉತ್ತರ ಅಹವಾಲು. ಅಹವಾಲು ಎಂಬುದು ಈ ಒಂದು ಪದಬಂಧದ ಉತ್ತರ ಆಗಿತ್ತು. ಅಹವಾಲು ಎನ್ನುವಂತಹ ಸರಿಯಾದ ಉತ್ತರವನ್ನ ಕೊಟ್ಟವರು ರಾಧಾ ಹಿರಿಯಣ್ಣ ಅವರ ನಂತರ ಬಿ ಎನ್ ಭರತ್ ಅವರು ಭರತ್ ನಗರದಿಂದ, ಉದಯ ಕರ್ಕೇರ ಉಡುಪಿ, ರೇಖಾ ಯಲಹಂಕ ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಮೀನಾಕ್ಷಿ ಎಂಟನೇ ಮೈಲಿ, ಬೀನಾ ವಸಂತರಾವ್ ಅವರು, ರಾಧಾಕೃಷ್ಣ ಚಲ್ಲಹಳ್ಳಿ, ಮಮತಾ ರಘು ಕಡೂರು, ಲಿಂಗರಾಜು ಬೊಮ್ಮೇನಹಳ್ಳಿ, ಗಿರಿಜಾ ಐಗೋಳ, ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಅವರೊಂದಿಗೆ ಧನಪಾಲ್ ಸಕಲೇಶ್ವರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ.

ಹಾಗಿದ್ರೆ ನಾವೀಗ ಸಾಗ್ತಾ ಇದ್ದೇವೆ ಮೂರನೇ ಪ್ರಶ್ನೆಗೆ. ಮೂರನೇ ಪ್ರಶ್ನೆ ಹೀಗಿದೆ, ಅಪ್ಪಣೆ ನೀಡುವ ಮುನ್ನ ಕಡತದಲ್ಲಿ ಬರೆದ ನಾಲ್ಕು ಸಾಲನ್ನು ಸಮಗ್ರವಾಗಿ ಹೀಗೆನ್ನುತ್ತೇವೆ. ಅಪ್ಪಣೆ ನೀಡುವ ಮುನ್ನ ಕಡತದಲ್ಲಿ ಬರೆದ ನಾಲ್ಕು ಸಾಲನ್ನು ಸಮಗ್ರವಾಗಿ ಹೀಗೆನ್ನುತ್ತೇವೆ. ಮೂರು ಅಕ್ಷರದ ಪದವಿದು, ನಮಗೆ ಕಳಿಸಬಹುದು. ವಾಟ್ಸಪ್ ಸಂಖ್ಯೆ 9483091029.

ನಮ್ಮ ಈ ಒಂದು ವಿವಿಧ ಭಾರತಿಯಲ್ಲಿ ಪ್ರತಿದಿನ ಮಧ್ಯಾಹ್ನ ನಡೆಯುವಂತಹ ಗೇಮ್ ಶೋ, ಹಾಗೂ ಗೇಮ್ ಶೋನಲ್ಲಿ ನಿಮ್ಮ ಈ ಒಂದು ಸ್ಪಂದನೆ ಕರಗಲು ಸಾಧ್ಯನಾ? ಹಾಗಿರುವಾಗ ನಾವು ಕೇಳಿದಂತಹ ಮೂರನೇ ಪ್ರಶ್ನೆ ಆಗಿದೆ, ಅಪ್ಪಣೆ ನೀಡುವ ಮುನ್ನ ಕಡತದಲ್ಲಿ ಬರೆದ ನಾಲ್ಕು ಸಾಲನ್ನು ಸಮಗ್ರವಾಗಿ ಹೀಗೆನ್ನಬಹುದು ಅನ್ನೋದು ಮೂರು ಅಕ್ಷರದ ಪದ. ಉತ್ತರವಾಗಿದೆ ಟಿಪ್ಪಣಿ. ಟಿಪ್ಪಣಿ ಅನ್ನೋದು ಸರಿಯಾದ ಉತ್ತರ. ಟಿಪ್ಪಣಿ ಎನ್ನುವಂತಹ ಸರಿಯಾದ ಉತ್ತರವನ್ನ ನಮಗೆ ಮೊದಲಿಗೆ ಕಳಿಸಿದವರು ನವೋದಯ ನಾಗರಾಜ್ ಅವರು, ಹಾಗೆ ವಾಸುಕಿ ಸಾಗರದಿಂದ ಸುಜಾತ ಆರ್ ಗಣೇಶ್, ರಾಜಾಜಿನಗರದಿಂದ ರಾಜಶೇಖರ ಪಾಪನಾಳ ಭೋಪಾಲ್ ಮಧ್ಯಪ್ರದೇಶದಿಂದ ಕಳಿಸಿದ್ದಾರೆ, ವರಲಕ್ಷ್ಮಿ ಪೀಣ್ಯಾಯಿಂದ, ಹಾಗೂ ನಂದ ಕಿಶೋರ್ ಬಸವನಗುಡಿಯಿಂದ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಕೆಲವೊಬ್ರು ಒಕ್ಕಣೆ ಎನ್ನುವಂತಹ ಉತ್ತರ ಕೂಡ ಕೊಡ್ತಾ ಇದ್ದೀರಾ, ಹಾಗೂ ಮತ್ತೊಬ್ರು ಸಮ್ಮತಿ ಅಂತ ಹೇಳ್ತಾ ಇದ್ದೀರಾ. ನಾವು ಕೇಳ್ತಾ ಇದ್ದಿದ್ದು ಒಕ್ಕಣೆ, ಅಪ್ಪಣೆ ನೀಡುವ ಮುನ್ನ ಅಂತ, ಅಪ್ಪಣೆಗೆ ಸಮ್ಮತಿ ಆಗತ್ತೆ. ಹಾಗೂ ಟಿಪ್ಪಣಿಗೆ ಸಮಾನಾರ್ಥ ಪದ ಒಕ್ಕಣೆ ಅನ್ನೋದು ಹೌದು, ಆದರೆ ನಾವಿಲ್ಲಿ ಕೊಟ್ಟಂತಹ ಸುಳಿವಿಗೆ ಅನುಸಾರವಾಗಿ ಅಪ್ಪಣೆ ನೀಡುವ ಮುನ್ನ, ಅಪ್ಪಣೆಯೇ ನಮ್ಮ ಸುಳುವಾಗಿತ್ತು, ಹಾಗಾಗಿ ಉತ್ತರ ಟಿಪ್ಪಣಿ. ಹಾಗಿದ್ರೆ ನಾಲ್ಕನೇ ಪ್ರಶ್ನೆ, ನಾವೀಗ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪದಬಂಧದಲ್ಲಿ ಉತ್ತರವಾಗಿ ಬರ್ತಾ ಇರುವಂತಹ ಆ ಒಂದು ಪದಗಳು ಕಚೇರಿಯಲ್ಲಿ ಕನ್ನಡ ಎನ್ನುವಂತಹದಕ್ಕೆ ಸಂಬಂಧಪಟ್ಟಂತಹ ಪದಗಳಾಗಿವೆ. ಹಾಗಿರುವಾಗ ನಾಲ್ಕನೇ ಸುಳಿವು ಹೀಗಿದೆ, ಬಂದ ಆದಾಯ ತಗುಲಿದ ವೆಚ್ಚ ಪತ್ರ. ಬಂದ ಆದಾಯ ತಗುಲಿದ ವೆಚ್ಚ ಪತ್ರವನ್ನು ಹೀಗೆನ್ನಬಹುದು, ಆರು ಅಕ್ಷರದ ಪದ. ಸರಿಯಾದ ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9483091019 2 9

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೆಳಗಡೆ ಕೇಳ್ತಾ ಇದ್ರ ಪದಬಂಧ ಕಾರ್ಯಕ್ರಮ. ಬುಧವಾರದ ವಿಶೇಷ ಗೇಮ್ ಶೋ. ನಾವು ಕೇಳಿದ ಪ್ರಶ್ನೆಯಾಗಿತ್ತು, ಬಂದ ಆದಾಯ, ತಗುಲಿದ ವೆಚ್ಚ ಪತ್ರ, ಆರು ಅಕ್ಷರದ ಪದ ಅದು ಯಾವುದು ಎಂಬುದು. ಬಂದ ಆದಾಯ, ತಗುಲಿದ ವೆಚ್ಚ, ಈ ಎಲ್ಲವನ್ನ ಒಳಗೊಂಡಂತಹ ಪತ್ರವನ್ನ ನಾವು ಕರಿತೇವೆ ಆಯ ವ್ಯಯ ಪತ್ರ ಎಂದು ಹೇಳಿ. ಆಯವ್ಯಯ ಪತ್ರ ಎನ್ನುವಂತಹ ಸರಿಯಾದ ಉತ್ತರವನ್ನ ನಮಗೆ ಕಳಿಸಿದ್ದಾರೆ ಪ್ರವೀಣ್ ಹೊಸಕೋಟೆ ನವೋದಯನಗರದಿಂದ, ಹಾಗೆ ಪೂಜಾ ಬೆಂಗಳೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಹಾಗೂ ಜೈಕಲಾ ಅವರು ಬೆಂಗಳೂರಿನಿಂದ, ಹಾಗೂ ಜೈಪಾಲ್ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅದರ ಅರ್ಧ ಸರಿ ಇದೆ. ಜೈಪಾಲ್ ಹಂಪಿನಗರದಿಂದ ಬರೀ ವ್ಯಯ ಪತ್ರ ಅಂತ ಹೇಳ್ತಾ ಇದ್ದಾರೆ, ಇದು ಆಯವ್ಯಯ ಪತ್ರ. ವಾಣಿಶ್ರೀ ಇಳ್ಕಲ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ಹಾಗೂ ಬಿ ರಾಮಕೃಷ್ಣ ರಾವ್ ಅವರು ಗುಬ್ಬಲಾಳದಿಂದ, ಹಾಗೂ ಲಕ್ಷ್ಮಮ್ಮ ಅವರು ಈಶ್ವರ ಫಾರಂನಿಂದ ಸರಿಯಾದ ಉತ್ತರ ಆಯವ್ಯಯ ಪತ್ರ ಎಂಬುದನ್ನು ನೀಡಿದ್ದಾರೆ.

ಇಂದಿನ ಪದಬಂಧದಲ್ಲಿ ಬಹಳಷ್ಟು ಜನ ಸುಮಾರು ಜನ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಎಲ್ಲರ ಹೆಸರನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳುವಂತಹ ಸಲುವಾಗಿ ಮತ್ತೊಮ್ಮೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ಕೆಲವೊಂದು ಹೆಸರುಗಳನ್ನ ಹೇಳಲಿಕ್ಕೆ ಹೋಗಿರಲ್ಲ, ಆದರೂ ಕೂಡ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಹೀಗೆ ನಿಮ್ಮ ಒಂದು ಭಾಗವಹಿಸುವಿಕೆ ಇರಲಿ. ಕೇಳ್ತಾ ಇದ್ದೀರಾ ಪದಬಂಧ ಕಾರ್ಯಕ್ರಮ.

ಇಂದಿನ ಪದಬಂಧದಲ್ಲಿ ತಮ್ಮ ಸರಿಯಾದ ಉತ್ತರಗಳೊಂದಿಗೆ ಹಾಗೂ ಸಂದೇಶದೊಂದಿಗೆ ನಮ್ಮೊಂದಿಗೆ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಸ್ನೇಹಿತರೆ, ಇಲ್ಲಿಗೆ ಇಂದಿನ ಬುಧವಾರದ ಪದಬಂಧವನ್ನ ನಾವೀಗ ಇಂದಿನ ಪದಬಂಧವನ್ನ ಮುಗಿಸ್ತಾ ಇದ್ದೀವಿ ಈ ಒಂದು ಹಾಡಿನೊಂದಿಗೆ. ಈ ಹಾಡನ್ನ ಆಯ್ದುಕೊಂಡಿದ್ದೇವೆ ಓಂ ಮಲ್ಲಿಗೆ ಚಿತ್ರದಿಂದ. ಸೇವಂತಿ ಸೇವಂತಿ ಎನ್ನುವಂತಹ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ ಅವರು. ಪಿ ಮನೋಹರ್ ಅವರ ಸಾಹಿತ್ಯ ಸಂಗೀತವಿದೆ.

ಇಂದಿನ ಪದಬಂಧದಲ್ಲಿ ತಮ್ಮ ಸಂದೇಶದ ಮೂಲಕ ಸರಿಯಾದ ಉತ್ತರದ ಮೂಲಕ ಜೊತೆಯಾಗಿದ್ರು ನೇತ್ರಾ ಕೆಂಗೇರಿಯವರು ಹಾಗೂ ಮಾದನ ಇಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಇವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಚೇರಿಯಲ್ಲಿ ಕನ್ನಡ ಕುರಿತಾದಂತಹ ಅಂಶಗಳನ್ನು ಉಳ್ಳಂತಹ ಪದಬಂಧ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಸಮಯ ಇನ್ನೇನು 2 ಗಂಟೆ ಆಗ್ತಾ ಇದೆ. 2 ಗಂಟೆಗೆ ಸರಿಯಾಗಿ ನೀವು ಕೇಳ್ತೀರಾ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸ್ನೇಹಿತರ ರೇಡಿಯೋ ಸಮಯವಾಗಿದೆ 2:16 ಸೆಕೆಂಡ್ಗಳು. ಈ ಹೊತ್ತಿನಲ್ಲಿ ಕೇಳೋಣ ಕಾರ್ಯಕ್ರಮ ಸ್ಪಂದನಾ.

0: ನಮಸ್ಕಾರ, ಇದು ಸ್ಪಂದನ ಕಾರ್ಯಕ್ರಮ. ನಿಮ್ಮಿಂದ ನಿಮಗಾಗಿ ನೀವೇ ಬರೆದ ಪತ್ರಗಳ ಜೊತೆಗೆ ನಾವು ಈ ದಿನ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಚಂದು ಬಾನಲಿ ಬಂದು. ಹಾಗೆ ನನ್ನ ಜೊತೆಗೆ
1: ಕೋಲಾರ ಕೃಷ್ಣಪ್ಪ.
0: ಎಸ್ ಕೃಷ್ಣಪ್ಪ ಅವರೇ,
1: ಹೇಳಿ,
0: ಕಾರ್ಯಕ್ರಮ ಶುರು ಮಾಡೋಣವಾ?
1: ಖಂಡಿತ.
0: ಈಗ ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ ಪತ್ರಗಳ ಕಡೆ ನೋಡೋದಾದ್ರೆ, ನಮ್ಗೆ ಪತ್ರ ಬರೆದಿದ್ದಾರೆ ರಕ್ಷಿತ್, ಗಗನ್, ವರ್ಷಿತಾ, ಗಣೇಶ್ ಇವರೆಲ್ಲರೂ ದಾವಣಗೆರೆಯಿಂದ ಹೇಳ್ತಾ ಇದ್ರೆ, ನೀವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಅಪರೂಪದ ಕಲಾವಿದರನ್ನ ಹುಡುಕಿ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡಿ. ಉದಾಹರಣೆಗೆ ಅವ್ರು ಹೇಳ್ತಾ ಇದ್ರೆ, ಹಳೇ ಆಕ್ಟ್ರು ರತ್ನಾಕರ್ ಇರಬಹುದು, ಆಮೇಲೆ ತ್ರಿವೇಣಿ, ಇಂಥ ನಟ ನಟಿಯರ ಬಗ್ಗೆ ಕಾರ್ಯಕ್ರಮಗಳು ಹೆಚ್ಚು ಬರಲ್ಲ, ಅವ್ರ ಬಗ್ಗೆ ಕಲಾಭಾರತಿ ಮಾಡಿ ಅಂತ ಹೇಳ್ತಾ ಇದ್ರೆ, ಖಂಡಿತವಾಗ್ಲು ಇವರು ಹೇಳ್ತಾ ಇರೋದು ಅಪರೂಪದ ಕಲಾವಿದರಿಗೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡಿ ಅಂತ ಇದ್ರೆ, ನಾವು ಅದ್ರ ಬಗ್ಗೆ ಒಂದಷ್ಟು ಹೆಚ್ಚು ಗಮನ ಹರಿಸಿ.
1: ಖಂಡಿತ ಖಂಡಿತ. ಈಗ ಅಪರೂಪದಲ್ಲಿ ಅಪರೂಪ ಕೆಲವರು ಕಲಾವಿದರು ಇರ್ತಾರೆ, ಕೆಲವೇ ಸಿನಿಮಾಗಳಲ್ಲಿ ಅವ್ರು ಕಾಣಿಸ್ಕೊಂಡಿರ್ತಾರೆ.
0: ಹೌದು,
1: ಅಂತಹವರ ಒಂದು ಕಾರ್ಯಕ್ರಮಗಳನ್ನ ಕೂಡ ಮಾಡುವುದು ತುಂಬಾ ಮುಖ್ಯ ಆಗತ್ತೆ.
0: ಮತ್ತೆ ನಮ್ಗೆ ಹರೀಶ್ ಮಲ್ಲೇಶ್ವರಂ ಅವರೊಂದು ಹೇಳ್ತಾ ಇದ್ರೆ, ಕಳೆದ ವಾರ ಸಿನಿ ಕ್ವಿಜ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಉತ್ತರ ಎಲ್ಲ ಬಂದಿತ್ತು. ಅವ್ರು ಹೇಳ್ತಾರೆ, ನಮ್ಗಂತೂ ಶುಕ್ರವಾರದ ಸಿನಿ ಕ್ವಿಜ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ನಮ್ಗೆ ಸಿನಿ ಕ್ವಿಜ್ ಕಾರ್ಯಕ್ರಮ ಇಷ್ಟ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಕೆಲವರು ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳ್ತಾರೆ, ಇನ್ ಕೆಲವರು ಒಂದಷ್ಟು ಮಾಹಿತಿ ಕೂಡ ಕೊಡ್ತಾರೆ. ಒಟ್ಟಾರೆ ನಮ್ಗೆ ಸಿನಿ ಕ್ವಿಜ್ ಕಾರ್ಯಕ್ರಮ ಇಷ್ಟ ಇದೆ, ಯಾರೋ ಕಾರ್ಯಕ್ರಮ ಇಷ್ಟ ಇಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಬಟ್ ಆ ಥರ ಏನೂ ಇಲ್ಲ, ನಮ್ಗೆ ಇಷ್ಟ ಆಗುತ್ತೆ. ನೀವು ದಯವಿಟ್ಟು ಸಿನಿ ಕ್ವಿಜ್ ಕಾರ್ಯಕ್ರಮ ಇವಾಗ ಯಾವ ಥರ ಇದೆಯೋ ಅದೇ ಥರ ನಡೆಸ್ಕೊಂಡು ಹೋಗಿ ಅಂತಾರೆ.
1: ನೋಡಿ, ನಮ್ಮ ಕೇಳಗರೆಲ್ಲ ಒಬ್ಬೊಬ್ಬರ ಅಭಿರುಚಿ ಒಂದೊಂದು ಥರ ಇರುತ್ತೆ.
0: ಹೌದಾ?
1: ಬಟ್ ಉತ್ತಮವಾದಂತಹ ಕಾರ್ಯಕ್ರಮ ನಡೆಸಿದಾಗ ಮೆಜಾರಿಟಿ ಆಫ್ ದ ಲಿಸ್ನರ್ಸ್, ಹೆಚ್ಚಿನ ಪ್ರಮಾಣದ ಏನು ನಮ್ಮ ಕೇಳುಗರು ಕಾರ್ಯಕ್ರಮವನ್ನು ಖಂಡಿತ ಇಷ್ಟಪಡ್ತಾರೆ. ಅಂತವರಲ್ಲಿ ಇವ್ರು ಕೂಡ ಒಬ್ರು ಅಂತ ನಾವು ಹೇಳ್ಬೋದು. ನೂರಲ್ಲಿ ಒಬ್ಬರು ಇಬ್ರು ಅವ್ರಿಗೆ ಇಷ್ಟ ಕಾರ್ಯಕ್ರಮ ಇಷ್ಟ ಆಗದೆ ಇರಬಹುದು. ಅದ್ರ ಬಗ್ಗೆ ಸ್ವಲ್ಪ ಒಂದು ಕಾಮೆಂಟ್ಸ್ ಬರೆದಿರಬಹುದು.
0: ಯಾಕಂದ್ರೆ ಇಷ್ಟೊಂದು ಜನ ಕೇಳುವಾಗ ಎಲ್ಲರೂ ನೂರಕ್ಕೆ ನೂರು ನಾವು ಚೆನ್ನಾಗಿದೆ ಅಂತ ಹೇಳಕ್ ಆಗಲ್ಲ, ಒಂದು ಎರಡು ಜನ ಆ ರೀತಿ ಅದನ್ನ
1: ನಾವು ತಪ್ಪು ಅಂತ
0: ಹೇಳಕ್ಕಾಗಲ್ಲ. ತಗೊಂಡಿದೀವಿ ಪಾಸಿಟಿವ್ ಆಗಿ,
1: ಎಲ್ಲರೂ ಅದನ್ನ ಒಪ್ಕೊಂಡಿದ್ದಾರೆ. ನಾನು ಒಪ್ಕೋಬೇಕು ಅನ್ನೋದು ಏನಿಲ್ಲ, ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೀನಿ ಅಷ್ಟೇ. ತಪ್ಪು ಇಲ್ಲ, ನೀವು ಪ್ರಸಾರನೇ ಮಾಡಬೇಡಿ, ಇದು ಯೋಗ್ಯ ಅಲ್ಲ ಅನ್ನೋದು ಯಾರ್ದಿಲ್ಲ.
0: ಹೌದು, ಈಗ ಒಂದು ಹಾಡನ್ನ ಕೇಳ್ಬಿಡೋಣವಾ? ಸ್ಪಂದನ ಕಾರ್ಯಕ್ರಮದಲ್ಲಿ ಹಾಡೇ ಬೇಡ ಅಂತ ಹೇಳ್ತಾರೆ, ಅಪರೂಪದ ಹಾಡನ್ನ ಕೇಳಿಸ್ಬಿಡೋಣ.

0: ಹಾಡಿನ ನಂತರ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಈಗ ಮುಂದಿನ ಪತ್ರ ಯಾರ್ದು, ಮುಂದಿನ ಇಮೇಲ್ ಯಾರ್ದು ಅಂತ ನೋಡ್ತೀರಾ ಚಂದು ಅವರೇ?
1: ಒಬ್ರು ಪತ್ರ ಬರೆದಿದ್ದಾರೆ ಇಲ್ಲಿ, ಒಂದು ಮೇಲ್ ಕಳಿಸಿದ್ದಾರೆ. ಅವ್ರ ಹೆಸರೇನು ಗೊತ್ತಾ? ಟಿ ಪಿ ಪ್ರಕಾಶ್ ಅಂತ. ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೇಳಿದ್ರೆ ತಕ್ಷಣ ಮೇಲ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ.
0: ಖಂಡಿತ ಮಾಡಬಹುದು. ಈಗ ನಮ್ಗೆ ಪ್ರತಿನಿತ್ಯ ನಮ್ಮ ಒಂದು ಸ್ಪಂದನ ಕಾರ್ಯಕ್ರಮ ಇದ್ದೇ ಇರುತ್ತೆ. ಶನಿವಾರ
1: ಯಾವುದೇ ಕಾರ್ಯಕ್ರಮ,
0: ಯಾವುದೇ ಕಾರ್ಯಕ್ರಮವನ್ನ ಅವರು ಕೇಳಿದ ತಕ್ಷಣ ಮೇಲ್ ಮಾಡಬಹುದು. ಶನಿವಾರ ಭಾನುವಾರವನ್ನು ಹೊರತುಪಡಿಸಿ ನಮ್ಮ ಸ್ಪಂದನ ಕಾರ್ಯಕ್ರಮ ದಿನನಿತ್ಯ ಪ್ರಸಾರ ಆಗ್ತಾ ಇರುತ್ತೆ. ಅವ್ರು ಯಾವುದೇ ಕಾರ್ಯಕ್ರಮವನ್ನ ಕೇಳಿಲಿ, ಯಾವುದೇ ಸಮಯದಲ್ಲಿ ನಮ್ಗೆ ಮೇಲ್ ಕಳಿಸಿದ್ರು ನಾವು ಅದನ್ನ ಖಂಡಿತ ತಕೊಂಡು ಅದನ್ನ ಈ ಸ್ಪಂದನ ಕಾರ್ಯಕ್ರಮದಲ್ಲಿ ಬಳಸ್ಕೊಂತೀವಿ.
1: ಹೇಗಾದ್ರೂ ಸರಿ, ಅದರಲ್ಲಿ ಏನು
0: ಯಾವ ತರ ಅನುಕೂಲ ಆಗುತ್ತೆ ಆ ತರ ಮಾಡಲಿ. ಆದ್ರೆ ನಾವು ಪ್ರತಿದಿನ ಅದನ್ನ ಮೇಲ್ನ ಚೆಕ್ ಮಾಡ್ತಾ ಇರ್ತೀವಿ. ಬಂದಂತಹ ಒಂದು ಸಂದೇಶಗಳನ್ನ ನಾವು ಪ್ರಿಂಟ್ ಔಟ್ ತಗೊಂಡು ನಮ್ಮ ಸ್ಪಂದನ ಕಾರ್ಯಕ್ರಮದಲ್ಲಿ ಏನ್ ಬರೆದಿದ್ದಾರೆ ಅವರ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ, ದೂರು, ದುಮ್ಮಾನ ಏನೇ ಇದ್ರು ನಾವು ಓದಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರಿಗೆ ತಿಳಿಸ್ತೀವಿ.
1: ಹೌದು, ಅನುಮಾನನೇ ಬೇಡ ಅದರಲ್ಲಿ. ಇದಿಷ್ಟು ಇವತ್ತಿನ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಬಂದಂತಹ ಪತ್ರಗಳು, ನಮ್ಮ ಉತ್ತರ.
0: ಚಂದು ಅವರೇ, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ನಮ್ಮ ವಿಳಾಸ ಒಮ್ಮೆ ನಮ್ಮ ಕೇಳುವರಿಗೆ ತಿಳಿಸೋಣ. ಸ್ಪಂದನ ಕಾರ್ಯಕ್ರಮಕ್ಕೆ

0: www.kannadabharati.com.com.
1: ವಿವಿಧ ಭಾರತಿ ಕನ್ನಡ, ಏನು ಮಧ್ಯೆ ಗ್ಯಾಪ್ ಇಲ್ಲ,
0: ಏನೂ ಇಲ್ಲ.
1: ಇದು ಇವತ್ತಿನ ಸ್ಪಂದನ ಕಾರ್ಯಕ್ರಮ. ನಾನು ಕೆವಿ ಕೃಷ್ಣಪ್ಪ,
0: ನಾನು ಚಂದು ಬಾನುಲಿ ಬಂಧು.
1: ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
0: ನಮಸ್ಕಾರ
1: ಚಂದು ಅವರೇ. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ನಮ್ಮ ವಿಳಾಸ ಒಮ್ಮೆ ನಮ್ಮ ಕೇಳುಗರಿಗೆ ತಿಳಿಸೋಣ. ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೀಬೇಕಾದ್ರೆ ವಿಳಾಸ ಹೀಗಿದೆ ಕೇಳುಗರೆ. ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ಆಕಾಶವಾಣಿ, ಬೆಂಗಳೂರು ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001. ಆಯಿತು ಕೇಳುಗರೆ, ಇದು ಇವತ್ತಿನ ಸ್ಪಂದನ ಕಾರ್ಯಕ್ರಮ. ನಾನು ಕೆವಿ ಕೃಷ್ಣಪ್ಪ,
0: ನಾನು ಚಂದು ಬಾನುಲಿ ಬಂಧು.
1: ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
0: ನಮಸ್ಕಾರ.

0: ಕೇಳುಗರೆ, ಇದುವರೆಗೆ ಸ್ಪಂದನ ಕಾರ್ಯಕ್ರಮ ಕೇಳಿದಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರೇಡಿಯೋ ಸಮಯ 2:30 2:30 ಸರಿಯಾಗಿ ಕೇಳಲಿದ್ದೀರಿ. ವಾರ್ತಾ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದುಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
2: ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನ ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇಂದ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತ್ತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರೆಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ.

0: ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು, ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು, ಇನ್ನೂ ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ICAR ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ICAR ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ದಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ದಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ

0: ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾಕರನ್ ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 2:41:50. ಇದೀಗ ಕಾರ್ಯಕ್ರಮ ಚಿತ್ರತಾಣ. ಇಂದು ಭಾರತೀಯ ಚಿತ್ರರಂಗದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರು, ಗಾಯಕರು ಹಾಗೂ ನಟರೂ ಆದ ಎಂಎಸ್ ವಿಶ್ವನಾಥನ್ ಅವರ ಜನ್ಮದಿನ. ಹಾಗಾಗಿ ಇಂದು ಕನ್ನಡದಲ್ಲಿ ಎಂಎಸ್ ವಿಶ್ವನಾಥನ್ ಅವರು ಸಂಗೀತ ನಿರ್ದೇಶಿಸಿರುವ 2 ಚಿತ್ರಗಳಿಂದ ಆಯ್ದಂತಹ ಗೀತೆಗಳನ್ನು ಕೇಳೋಣ. ಆ ಚಿತ್ರಗಳಾಗಿವೆ 2 ರೇಖೆಗಳು ಹಾಗೂ ಮಮತೆಯ ಮಡಿಲು. ಎಂಎಸ್ ವಿಶ್ವನಾಥನ್ ಅವರು ಮೊದಲಿಗೆ ಟಿಕೆ ರಾಮಮೂರ್ತಿಯವರ ಒಡಗೂಡಿ ಸಂಗೀತ ನಿರ್ದೇಶನ ಆರಂಭಿಸಿದರು. ಆನಂತರ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ, ಗಾಯಕರಾಗಿ ಭಾರತದ ಮನೆ ಮನಗಳನ್ನು ಸಂಗೀತದಿಂದ ತುಂಬಿದರು. ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಸೇರಿದಂತೆ ಸರಿಸುಮಾರು 800 ಹೆಚ್ಚು ಚಿತ್ರಗಳಿಗೆ ಚಿತ್ರಸಂಗೀತವನ್ನು ನೀಡಿದ್ದಾರೆ. ಇಂದು ಆಯ್ದುಕೊಂಡಿರುವ 2 ರೇಖೆಗಳು ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಕೆ ಬಾಲಚಂದರ್ ಅವರು, ಹಾಗೂ ಮಮತೆಯ ಮಡಿಲು ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಈರಂಕಿ ಶರ್ಮಾ ಅವರು. ಮೊದಲಿಗೆ 2 ರೇಖೆಗಳು ಚಿತ್ರದಿಂದ ಆಯ್ದ ಗೀತೆ.

ಇದುವರೆಗೆ ವಾಣಿ ಜಯರಾಮ್ ಹಾಗೂ ಪಿ ಸುಶೀಲಾ ಅವರು ಹಾಡಿದಂತಹ ಎರಡು ರೇಖೆಗಳು ಚಿತ್ರದ ಗೀತೆಯನ್ನ ಕೇಳಿದ್ರೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವಿದೆ. ಮುಂದಿನ ಗೀತೆ ಮತ್ತೊಂದು ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆ, ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಅಚ್ಚಾ.
1: ಇಂದು ಚಿತ್ರದಾನ ಕಾರ್ಯಕ್ರಮದಲ್ಲಿ ಎಂಎಸ್ ವಿಶ್ವನಾಥನ್ ಅವರು ಸಂಗೀತ ನಿರ್ದೇಶಿಸಿರುವ ಚಿತ್ರದಿಂದ ಎರಡು ಚಿತ್ರಗಳಿಂದ ಆಯ್ದ ಗೀತೆಗಳನ್ನ ಕೇಳ್ತಾ ಇದ್ರೆ, ಈವರೆಗೆ ಎರಡು ರೇಖೆಗಳು ಚಿತ್ರದ ಗೀತೆಯನ್ನ ಕೇಳಿದ್ರೆ. ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮಮತೆಯ ಮಡಿಲು ಚಿತ್ರದಿಂದ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.

0: ಕೇಳುವರೇ, ಇಂದಿನ ಚಿತ್ರದಾನ ಕಾರ್ಯಕ್ರಮದಲ್ಲಿ ಎಂಎಸ್ ವಿಶ್ವನಾಥನ್ ಅವರು ಸಂಗೀತ ನೀಡಿರುವಂತಹ ಎರಡು ರೇಖೆಗಳು ಹಾಗೂ ಮಮ್ಮತಿಯ ಮಡಿಲು ಚಿತ್ರದ ಹಾಡುಗಳನ್ನು ಕೇಳಿದ್ರೆ ಇಲ್ಲಿಗೆ ಚಿತ್ರದಾನ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೆ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಕನ್ನಡ ಸದಾ ನಿಮ್ಮ ಸಂಗಡ. ಈ ಹೊತ್ತಿನ ತನಕ ಈ ಮಧ್ಯಾಹ್ನದ ಇಂದಿನ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಂಗಡವಿದ್ದಂತಹ ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ರೇಡಿಯೋ ಸಮಯವಾಗಿದೆ 3:17. ಇದೀಗ ಹಿಂದಿ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ ಕೇಳೋಣ. ಮತ್ತೆ ನಮ್ಮ ನಿಮ್ಮ ಭೇಟಿ ಕನ್ನಡ ಕಾರ್ಯಕ್ರಮದಲ್ಲಿ ಪರಿಮಳ ಕಾರ್ಯಕ್ರಮದ ಮೂಲಕ 4:00 PM.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ. ಸಮಯವಾಗಿದೆ 4:36.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಕೇಳುಗರೆ, ರೇಡಿಯೋ ಸಮಯವಾಗಿದೆ. ಸಂಜೆಯ ಸಮಯ, ಮಧ್ಯಾಹ್ನದಿಂದ ಸಂಜೆಯವರೆಗೆ ಸಾಗಿ ಬಂದಿದ್ದೇವೆ, ಸಾಗ್ತಾ ಇದ್ದೇವೆ ಅಂದಾಗ ನಮ್ಗನ್ಸೋದು ನಾವು ಸಾಗುವಂತಹ ಆ ಒಂದು ಗಾಡಿಗಳು, ವಾಹನಗಳು ಬಹಳವಾಗಿ ನೆನಪಾಗತ್ತೆ. ಹಾಗಾಗಿ ಇಂದಿನ ಪರಿಮಳ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಪರಿಮಳ ಕಾರ್ಯಕ್ರಮದ ವಿಶೇಷ ಏನಂದ್ರೆ ಗೊತ್ತಾ, ಸಾಗ್ತಾ ಸಾಗ್ತಾ ಚಿತ್ರೀಕರಣಗೊಂಡಿರುವಂತಹ ಹಾಡುಗಳು. ಸಾಗುತ್ತಾ ಅಂದ್ರೆ ಈ ವಾಹನಗಳ ಸಾಗ್ತಾ ಚಿತ್ರೀಕರಣಗೊಂಡಂತಹ ಹಾಡುಗಳನ್ನ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇವೆ. ಇಂದಿನ ಪರಿಮಳ ಕಾರ್ಯಕ್ರಮಕ್ಕೆ ನಾವು ಆಯ್ದುಕೊಂಡಿರುವ ಮೊದಲ ಹಾಡು ಮಲ್ಲಿಗೆ ಹೂವೆ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಕೆಜೆ ಜೇಸುದಾಸ್ ಅವರು ಹಾಡಿದ್ದಾರೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ. ಈ ಚಿತ್ರದಲ್ಲಿ ನಟಿಸಿರೋರು ಅಂಬರೀಷ್ ಅವರು. ಅಂಬರೀಷ್ ಅವರು ಜೀಪ್ನಲ್ಲಿ ಸಾಗ್ತಾ ಸಾಗ್ತಾ ನಮ್ಮ ನಾಡದೆಷ್ಟು ಅಂದವಾಗಿದೆ ಅಂತ ಹೇಳ್ತಾರೆ, ನೀವೇ ಕೇಳ್ತಾ ಸಾಗಿ.

0: ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಹುಮ್ಮಿ ಚುಮ್ಮಿ ಮೈ ತುಂಬಿದೆ.
1: ಹೌದಾ, ಸಂಜೆ ಹೊತ್ತಿದು ಸಾಗುವಂತ ಹಾಡುಗಳನ್ನ ಸಾಕ್ತಾ ಹಾಡು ಹಾಡಿನ ಸಾಲುಗಳು ಸಾಗೋದೇನೋ ಸತ್ಯ. ಆದ್ರೆ ಈ ಚಿತ್ರೀಕರಣಗಳಲ್ಲಿ ನಮ್ಮ ಛಾಯಾಚಿತ್ರಕಾರರು, ಛಾಯಾಚಿತ್ರಣ ಅಥವಾ ಏನಂತೀರ ಸಿನಿಮಾಟೋಗ್ರಫಿ, ಇವು ಕೂಡ ಸಿನಿಮಾ ಫೋಟೋಗ್ರಫಿ, ಇದು ಕೂಡ ಸಾಕ್ತಾ ಹೋಗುತ್ತೆ. ಸ್ಟಿಲ್ ಇಮೇಜಸ್ ಮೇಲೆ ಅಂದ್ರೆ ಸ್ತಬ್ಧಗೊಂಡಂತಹ ನಿಂತಂತಿರುವಂತಹ ಚಿತ್ರಗಳ ಮೇಲೆ ಚಲನಚಿತ್ರವನ್ನ ಆ ಚಿತ್ರಕಥೆಯನ್ನ ನಿರ್ದೇಶಿಸುವುದು ಹಾಗೂ ಅದರ ಛಾಯಾಗ್ರಹಣ ಈ ಒಂದು ಚಲಿಸುವ ಚಿತ್ರಕ್ಕೆ ಅಥವಾ ಚಲಿಸುವ ಚಿತ್ರಗಳಿಗೆ ಹೋಲಿಸಿದಾಗ ಅದು ಸರಳ, ಇದು ಕಠಿಣ. ಹೌದು, ಈಗಿನ ಕೇಳಿದ್ರಲ್ಲ ಎಡಕಲ್ಲು ಗುಡ್ಡದ ಮೇಲೆ ಹಾಡು 1973 ಬಿಡುಗಡೆಗೊಂಡಿತು. ಈ ಒಂದು ಹಾಡು ಆಗಿನ ಕಾಲದಲ್ಲಿ ಇದ್ದಂತಹ ಆ ಒಂದು ಬೈಕ್ ರೇಸ್ ಅಂತ ಹೇಳ್ತೀವಲ್ಲ, ಆ ಒಂದು ಟೂ ವೀಲರ್ ದ್ವಿಚಕ್ರ ವಾಹನಗಳ ಮೇಲೆ ಶೂಟ ಚಿತ್ರೀಕರಣಗೊಂಡಂತಹ ಹಾಡು ಬಹು ಜನರ ಮನಗೆದ್ದಿತ್ತು ಅನ್ನೋದಂತೂ ಸತ್ಯ. ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರು. ವಿಜಯ ನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಇದೊಂದು ಹಾಡನ್ನು ಕೇಳಿದ್ರೆ

ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿರುವ ಶುಭ ಮಂಗಳ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಈ ಹಾಡನ್ನು ನಾವು ಕೇಳಿದ್ವಿ. ನಮ್ಮ ಮುಂದಿನ ಹಾಡು ಪ್ರಸಾರ ಆಗ್ತಾ ಇದೆ. ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಆರ್ತಿ ಅವರ ಒಡಗೂಡಿ ಅವ್ರಿಗೊಂದು ಬುದ್ಧಿ ಮಾತು ಹೇಳುವಂಥ ಕಾರಿನಲ್ಲಿ ಸಾಗುವಂಥ ಹಾಡಿದೆ. ಚಿತ್ರ ಪ್ರೇಮದ ಕಾಣಿಕೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಸಮಯವಾಗಿದೆ 4:24. ಮುಂದಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದಾವೆ ಅಪೂರ್ವ ಸಂಗಮ ಚಿತ್ರದಿಂದ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಮೇಶ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಅಪೂರ್ವ ಸಂಗಮ ಚಿತ್ರದ ಅಪೂರ್ವ ಸಂಗಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ ನಾಗ್ ಅವರ ಜೊತೆಯಾಗಿ ಆಡಿದಂತಹ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಈಗ ಕೇಳಿಸ್ತಾ ಇದ್ದೇವೆ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಹಾಡು. ನಿಮ್ಗೆ ಗೊತ್ತಾ ಇದೆ ಆ ಒಂದು ಸೂಪರ್ ಹಿಟ್ ಹಾಡು BMTC ಬಸ್ಸಲ್ಲಿ ಚಿತ್ರೀಕರಣಗೊಂಡಿರುವಂತಹ ಹಾಡಿದು. SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ, ಚಿಯೋದಯ ಶಂಕರ್ ಅವರ ಸಾಹಿತ್ಯ, MS ವಿಶ್ವನಾಥನ್ ಅವರ ಸಂಗೀತವಿದೆ.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಇನ್ನು ಮುಂದೆ ಕೇಳೋಣ ಸವಾರಿ ಚಿತ್ರದ ಹಾಡು. ಈ ಚಿತ್ರವೇ ಒಂದು ಸವಾರಿ ಅನ್ನೋದು ನಮಗೆ ನಿಮಗೆಲ್ಲ ಅಂದರೆ ನೋಡಿರುವಂಥ ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೆ. ಒಂದು ಚಿತ್ರ ಕಥೆಯೇ ಒಂದು ರೀತಿ ಒಂದು ಸ್ಥಾನದಿಂದ ಮತ್ತೊಂದಕ್ಕೆ ಸ್ಥಾನ ಪಲ್ಲಟ ಆಗ್ತಾ ಸಾಗುತ್ತೆ. ಹಲೆ ಅಲೆ ಹಾಡನ್ನು ಕೇಳೋಣ. ಕಾರ್ತಿಕ್ ಹಾಗೂ ರೀಟಾ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಪರಿಮಳ ಕಾರ್ಯಕ್ರಮದಲ್ಲಿ ಸಾಗುವಂತಹ ಹಾಡುಗಳನ್ನ ನೀವು ಕೇಳ್ತಾ ಇದ್ದೀರಾ. ಒಂದ್ ರೀತಿನಲ್ಲಿ ಸಾಂಗ್ಸ್ ಆನ್ ವೀಲ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಂದ್ರ ಚಕೋರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ ಎ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ. ಈ ಹಾಡು, ಈ ಚಿತ್ರ ಒಂದು ಹಳ್ಳಿಯ ಸೊಬಗನ್ನ ಎತ್ತಿಡಿಯುವಂತ ಅಥವಾ ಆ ಸೊಬಗನ್ನ ಬಿಂಬಿಸುವಂತಹ ಚಿತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿನ ಕಳೆದಂತೆ ನಮ್ಮ ಸಾಂಪ್ರದಾಯಿಕ ಬೇಸಾಯ ವ್ಯವಸಾಯ ಪದ್ಧತಿಯಲ್ಲಿ ಮಾರ್ಪಾಡುಗಳು ಆದರೂ ಕೂಡ ವ್ಯವಸಾಯ ಅಂದ ತಕ್ಷಣ ನಮಗೆ ನೆನಪಾಗೋದು ಆ ಎತ್ತುಗಳು ಹಾಗೂ ಎತ್ತಿನ ಗಾಡಿ. ಎತ್ತಿನ ಗಾಡಿಯೊಂದಿಗೆ ಒಂದು ಹಾಡಿದೆ, ಇದೇ ಅದು ಚಂದ್ರ ಚಕೋರಿ. ಬಹಳಷ್ಟು ಹಾಡುಗಳಿವೆ, ಅದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಅದು ಆ ಬೆಳ್ಳಂ ಬೆಳಗಿನ ಗೀತೆ.

ಕೆಳಗರೆ ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದ ಇಂದು ಹಾಡುಗಳ ಸದ್ದು ಬಹಳ ವೇಗವಾಗಿ ಸಾಗ್ತಾ ಇದೆ. ಎತ್ತಿನ ಗಾಡಿನಲ್ಲಿ ಸಾಗಿಸಿದ್ವಿ ಅಲ್ವಾ, ಈಗ ನಿಮ್ಮನ್ನ ನೀರಿನ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಗಲಾಟೆ ಅಳಿಯಂದ್ರು ಚಿತ್ರದ ಗೀತೆ, ಹಾಡು ಸಾಗರಿಯೇ ಸಾಗರಿಯೇ. ಈ ಹಾಡನ್ನ ಆಗಿನ ಈ ಒಂದು ಚಿತ್ರ ಬಿಡುಗಡೆಗೊಂಡಾಗ ಬಹಳ ಸದ್ದು ಮಾಡಿದಂತಹ ಹಾಡು ಅಂದ್ರೆ ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ದಾರೆ. ಎಸ್ ನಾರಾಯಣ ಅವರು ಬರೆದಿರುವಂತಹ ಹಾಡಿಗೆ ದೇವ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸ್ನೇಹಿತರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದ ಸಂಜೆಯ ಈ ಹೊತ್ತಿನಲ್ಲಿ ಸಾಗುವ ಗೀತೆಗಳನ್ನ ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಪರ್ಫೆಕ್ಟ್ ಸಾಂಗು ಯಾಕಂದ್ರೆ ನಾವು ಸಾಕ್ತಾ ಇದ್ದೇವೆ, ನಾನು BMTC

ಬಸ್ನಲ್ಲಿದ್ದೇನೆ, ಅಷ್ಟರಲ್ಲಿ ಕಂಡಕ್ಟರ್ ಬಂದು ಟಿಕೆಟ್ ಟಿಕೆಟ್ ಅಂತಿದ್ದಾರೆ ಅಂತ ಹೇಳ್ತಾ ಇದ್ರು. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಆಯ್ದ ಗೀತೆಗಳನ್ನ ಪ್ರಸಾರ ಮಾಡಿದಾಗ, ಹಾಗೆಯೇ ಇಂದಿನ ಈ ಹೊತ್ತಿನ ಈ ಹಾಡುಗಳು ಸಂಜೆಗೆ ಬಹಳ ಸೊಬಗನ್ನ ತುಂಬುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿ ಕೆ ಶಿವಕುಮಾರ ಸಿಂಗಟಗೆರೆಯಿಂದ ಸಾಯಂಕಾಲದ ಹಾಡುಗಳು ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಬಯಲುದಾರಿ ಚಿತ್ರದ ಹಾಡನ್ನ ಮೆಚ್ಚಿದ್ದಾರೆ ಮೋನಪ್ಪ ನಾಗೇಂದ್ರಪ್ಪ ವಿಶ್ವಕರ್ಮ ಅವರು ಶಹಾಬಾದ್ನಿಂದ. ಹಾಗೆಯೇ ಮಂಜುನಾಥ್ ಇಂದರ್ಗಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಸಂತೋಷ ಆಗ್ತಾ ಇದೆ. ಆ 1980 ಗೀತೆಗಳು ಆ ಜಾವಾ ಸ್ಕೂಟರ್ ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿಯಿಂದ ಬಸವರಾಜ್ ಕುಂಬಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ಕೇಳಿ ತುಂಬಾ ಸಂತೋಷ ಆಯಿತು. ಹಾಗೆ ಸಿಎನ್ ಹಳ್ಳಿಯಿಂದ ರವಿಯವರು ಸಂದೇಶವನ್ನ ಕಳಿಸಿ ಹಾಡುಗಳನ್ನ ಮೆಚ್ಚಿಕೊಂಡಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ನಿಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ, ಮೇಡಮ್ ಶುಭ ಸಂಜೆ, ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಚಿತ್ರೀಕರಣವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ಹೌದು, ಪ್ರಕೃತಿ ಜೊತೆ ಸಾಕ್ತಾ ಹೋಗುವಂತಹ ಹಾಡುಗಳನ್ನ ಪ್ರಸಾರ ಮಾಡಿದ್ವಿ. ನಿರ್ಮಲಾ ಅವರು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿಮ್ಮ ಸಂದೇಶಗಳ ಮೂಲಕ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದೀರಾ. ಧನ್ಯವಾದಗಳು. ಇದು ಕೇಳಿ ನಿಮಗಾಗಿ ಈ ಗೀತೆ.

ಕೇಳುಗರೆ, ಬೆಳಕು ಎನ್ನುವಂತಹ ಬೆಳಗಿನ ಕಿರಣ ಸಾಗ್ತಾ ಸಾಗ್ತಾ ಮಧ್ಯಾಹ್ನ, ಅಪರಾಹ್ನ ಹಾಗೂ ಸಾಯಂಕಾಲದ ಹತ್ತಿರ ಬಂದು ಸಂಜೆಯನ್ನು ಸೇರುತ್ತೆ ಅಂತ ಹೇಳಲಾಗತ್ತೆ. ಅಂದರೆ ದಿನದ ಆ ಒಂದು ಸಮಯ ಸಾಗುವಂಥದ್ದು. ಸಾಗುವುದರ ಜೊತೆಗೆ ನಾವಿಂದು ಇಂದಿನ ಪರಿಮಳ

0: ಕಾರ್ಯಕ್ರಮದಲ್ಲಿ ಕೇಳಿದಂತಹ ಹಾಡುಗಳಿದೆಯಲ್ಲ, ಇದೊಂದು ರೀತಿಯಲ್ಲಿ ಸಾಂಗ್ಸ್ ಆನ್ ವೀಲ್ಸ್. ಸಾಗ್ತಾ ಸಾಗ್ತಾ ಚಿತ್ರೀಕರಣಗೊಂಡಂತಹ ಹಾಡುಗಳನ್ನ ನಾವಿಂದು ಕೇಳಿದ್ವಿ. ಎತ್ತಿನ ಗಾಡಿ, ಹಾಗೆ ದ್ವಿಚಕ್ರ ವಾಹನ, ಕಾರ್, ಜೀಪ್, ಹಾಗೆ ಹಡಗು, ದೋಣಿ, ಹಾಗೆ ಹೆಲಿಕಾಪ್ಟರ್, ಹೀಗೆ ಬಹಳಷ್ಟು ವಿಭಿನ್ನ ಬಗೆಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳನ್ನ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಯಿತು. ನಮ್ಮೊಂದಿಗೆ ಜೊತೆಯಾದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಹಾಗೆಯೇ ರಾಧಾ ಹಿರಿಯಣ್ಣ ಅವರು ಕೂಡ ಇದೀಗ ಸಂದೇಶವನ್ನು ಕಳಿಸಿದ್ರು. ನಾಗಮಂಗಲದಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಹಾಗೂ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಈವರೆಗೆ ಜೊತೆಯಾದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಮತ್ತೆ ಸಿಗೋಣ. ನಮಸ್ಕಾರ. ನಮ್ಮ ಸಂಜೆಯ ಆರ್ಜೆ ಆಲ್ರೆಡಿ ಸ್ಟುಡಿಯೋನಲ್ಲಿ ಹಾಜರಿದ್ದಾರೆ. ನಮ್ಮ ಸಂಜೆಯ ಆರ್ಜೆ ಅವರೀಗ ನಿಮ್ಗೊಂದು ಹಾಯ್ ಹೇಳ್ತಾರೆ.
1: ಯಾವಾಗ
0: ನೀವೆಲ್ಲರನ್ನ ಎದುರುಗೊಳ್ತಾರೆ ಈ ಒಂದು 5 ಗಂಟೆಯ ವಾರ್ತೆಯ ನಂತರ. ಅಲ್ಲಿವರೆಗೆ ಕೇಳ್ತಾ ಇರಿ ವಿವಿಧ ಭಾರತಿ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾದ ಸತ್ಯವತಿ, ಆಯುಕ್ತ ಕೆ ರಮಣ್, ಡಾಕ್ಟರ್ ಹರೀಶ್ ಕುಮಾರ್, ಮಮತಾ ಬದ್ರುದ್ದೀನ್, ರುದ್ರಣ್ಣ ಹರ್ತಿಕೋಟೆ, ರಾಜಶೇಖರ್, ಮಹೇಶ್, ರಿಚರ್ಡ್ ವೆನ್ಸೆಂಟ್ ಡಿಸೋಜಾ, ವೆಂಕಟ್ ಸಿಂಗ್ ಅವರು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶ ಸಂದರ್ಭದಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಾನದಂಡಗಳನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಹೆಲಿಕಾಪ್ಟರ್, ಮೌಂಟೆಡ್ ಕ್ಷಿಪಣಿ ಲಾಂಚರ್ಗಳು ಸೇರಿದಂತೆ ಮಿಲಿಟರಿ ಹಾರ್ಡ್ವೇರ್ ತಯಾರಿಕೆಗಾಗಿ ಭಾರತ್ ಡೈನಾಮಿಕ್ಸ್ ಎಚ್ಎಎಲ್ನಿಂದ 1,347,71,00,000 ರೂಪಾಯಿಗಳ ಬೇಡಿಕೆ ಪಡೆದುಕೊಂಡಿದೆ. ರಕ್ಷಣಾ ಪಿಎಸ್ಯು ಇಂದು ಷೇರು ವಿನಿಮಯ ಕೇಂದ್ರಕ್ಕೆ ಮಾಹಿತಿ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವಾಲಯ, ರಾಜ್ಯ ಸರ್ಕಾರಗಳು ಭಾಗವಹಿಸಲಿದ್ದು ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳಸಾಗಣೆ ನಿಯಂತ್ರಿಸುವ ಉದ್ದೇಶವನ್ನು ಹೊಂದಿವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪಿಸಿದ್ದಾರೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಯುಎಸ್ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ಕ್ರೀಡಾಪಟು ಟ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದೆ. ಐಸಿಸಿ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಭಾರತದ ಬ್ಯಾಟರ್ ಶುಭನ್ ಗಿಲ್ ಎರಡನೇ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಟೆಸ್ಟ್ ಬೌಲಿಂಗ್ ಶ್ರೇಯಾಂಕದಲ್ಲಿ ಭಾರತದ ಜಸ್ಪ್ರೀತ್ ಬೂಮ್ರಾ ಅವರೊಂದಿಗೆ ನ್ಯೂಜಿಲೆಂಡ್ ವೇಗಿ ಮ್ಯಾಟ್ ಹೆನ್ರಿ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ

0: ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಭೇಟಿ ನೀಡಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:04. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ 5:05 ಎಂಟು ಗಂಟೆಯವರೆಗೆ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:02 ಚಿತ್ರಗೀತೆಗಳು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬುಧವಾರದ ವಿಶೇಷ ಮಧುರ ಆಲಾಪ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಗುರುವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ.

ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ನಮನಾಡು, 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ನಾಳೆ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಗುರುವಾರದ ವಿಶೇಷ ನಮ್ಮ ಆಯ್ಕೆ ಆಜೇಸ್ ಚಾಯ್ಸ್, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಪಾಯಿಂಟ್ 9.

5:08:24 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಬಹಳ ದಿನಗಳ ನಂತರ ನಮ್ಮ ಭೇಟಿಯಾಗ್ತಾ ಇದೆ. ಹೇಗಿದ್ದೀರಾ ಸ್ನೇಹಿತರೆ? ಹೇಗಿದೆ ಲೈಫ್? ಹಾಗೆ ಇವತ್ತಿನ ನಿಮ್ಮ ದಿನ ಹೇಗಿತ್ತು? ಈ ಮೂರು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸೂಪರ್ ಅಂತ ಭಾವಿಸ್ತೀನಿ. ಸೇಫ್ ಡ್ರೈವ್ನ ಶುರು ಮಾಡೋ ಹೊತ್ತಾಗಿದೆ. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳುವಂತಹ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಲ್ಲಿಗೆ ಹೂವೆ ಚಿತ್ರದ ಗೀತೆ. ಕೆಜೆ ಜೇಸುದಾಸ್ ರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಈಸ್ ಗೋಲ್ಡ್ನಲ್ಲಿ ನಾವಿದ್ದೀವಿ. ಮೊದಲನೇ ಗೀತೆಯನ್ನು ಕೇಳಿದ್ದಾಯ್ತು, ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಯಾರೇ ನೀನು ಚೆಲುವೆ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಪ್ರೇಮಿಗಳು ಕುಶಲವೇ ಕ್ಷೇಮವೇ ಅಂತ ತಮ್ಮ ಪ್ರೇಮಿಯ ಕುಶಲೋಪರಿಯನ್ನು ಹೇಗೆ ವಿಚಾರಿಸ್ತಾರೆ ಅಂತ ಕೇಳಿದ್ದಾಯಿತು ಯಾರೇ ನೀನು ಚಿಲುವೆ ಚಿತ್ರದ ಹಾಡನ್ನು ಈಗಷ್ಟೇ ಕೇಳಿದ್ವಿ. ಈಗ ಸುರ ಸುಂದರ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ಹೂ ಮಲ್ಲಿಗೆ ಚಿತ್ರದಿಂದ ರಾಜೇಶ್ ಹಾಗೂ ಸೌಮ್ಯಾರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ ಸಂಯೋಜನೆ.

ಕೆಲವೊಮ್ಮೆ ಏನು ಕಾರಣ ಇಲ್ಲದೇ ನಾವು ತುಂಬ ಖುಷಿಯಾಗಿರ್ತೀವಿ, ತುಂಬ ಜೋಶ್ನಲ್ಲಿರ್ತೀವಿ. ಅಂಥ ಸಮಯದಲ್ಲಿ ನಾವು ನಮಗೆ ಕೇಳ್ಕೊಳ್ಳೋವಂಥ ಪ್ರಶ್ನೆ ಏನು ಗೊತ್ತಾ? ಏನಾಯಿತು ನನಗೆ ಈ ದಿನ, ಏನಾಯಿತು, ಯಾಕಾಯಿತು ನನಗೆ ಈಗ, ಯಾಕಾಯಿತು ಅಂತ. ಈಗ ಇದೇ ಗೀತೆ ಮೂಡಿ ಬರ್ತಾ ಇದೆ. ಶ್ರೀರಾಮಚಂದ್ರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಸ್, ನೀವು ಟ್ಯೂನ್ ಮಾಡಿರೋದು 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 5:29:50 ಇದೆ. ಗೀತೆಗಳನ್ನ ಮೆಚ್ಚಿ ನೀವೆಲ್ಲರೂ ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಂದು ಸಸಿ

90.9 ಎಫ್ಎಂ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಹಳೆಯ ಮಧುರವಾದ ಗೀತೆಗಳ ಜೊತೆಗೆ ಈಗ ಮತ್ತೊಂದು ಯುಗಳ ಗೀತೆ ಮೂಡಿ ಬರ್ತಾ ಇದೆ. ಶಿವರಂಜನಿ ಚಿತ್ರದಿಂದ ಮನು ಹಾಗೂ ಎಸ್ ಜಾನಕಿರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸಮಯ ಆಗಿದೆ 5:40. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಎಲ್ಲ ನಮ್ಮ ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಒಂದು

0: ಊರಿಂದ ಊರಿಗೆ ನಾವು ನೌಕರಿಯಲ್ಲಿದ್ದಾಗ ವರ್ಗಾವಣೆ ಆಗ್ತಾ ಇರ್ತೀವಿ, ಅಲ್ಲಿ ಹೋಗಿ ಬಾಡಿಗೆ ಮನೆ ಕೇಳ್ತೀವಿ. ನಾವು ಕಂಡಿದ್ದು ಕೆಲವು ಅನುಭವಗಳು ಏನಂತಂದರೆ, ಅಲ್ಲಿ ಜಾತಿಯನ್ನು ಕೇಳೋದು, ನೀವು ಮಾಂಸಾಹಾರಿಗಳ ಅಥವಾ ನೀವು ಮದುವೆ ಆಗಿದೆಯಾ ಇತ್ಯಾದಿ ಅನೇಕ ಕೆಲವು ವಿಷಯಗಳನ್ನು ಕೇಳ್ತಾರೆ. ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಅವರು ಬಾಡಿಗೆ ಕೊಡಲ್ಲ. ಹಾಗಾಗಿ ಮನೆ ಮಾಲೀಕರು ಈ ಧರ್ಮ, ಜಾತಿ ಮತ್ತು ಆಹಾರ ಪದ್ಧತಿಗಳಿದ ಮೇಲೆ ಕೇಳಿಕೊಂಡು ಮನೆ ಬಾಡಿಗೆ ನೀಡಲು ಅವರು ಮುಂದಾದರೆ ಅಥವಾ ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು? ಹಾಗಾದರೆ
1: ಸರ್, ಇದು ನಮ್ಮ ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಉಲ್ಲಂಘನೆ ಆಗುತ್ತೆ ಸರ್, ಡಿಸ್ಕ್ರಿಮಿನೇಷನ್ ಆಗುತ್ತೆ. ನಾವು ಯಾರನ್ನೂ ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ, ಎಲ್ಲರನ್ನು ಈಕ್ವಲಿ ನಾವು ನೋಡಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಅಂತ ನಾವು ಭಾವಿಸ್ತೀವಿ.
0: ಅಂದ್ರೆ ಸಾಕ್ಷ್ಯ ಸಂಗ್ರಹಣೆ ಮಾಡಿ ಮುಂದುವರಿಬೇಕಾಗತ್ತಾ? ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೆ ಇವರು ಈ ರೀತಿ ನಮಗೆ ಕೇಳಿದ್ರು, ನಿರಾಕರಣೆ ಮಾಡಿದ್ರು ಅಂತ ಹೇಳಿ?
1: ಹೌದು ಸರ್, ನಾವು ಸಾಕ್ಷಿಗಳನ್ನ ಸಂಗ್ರಹಿಸಬೇಕಾಗ್ತದೆ. ಇನ್ನ ತಾರತಮ್ಯ ಸಾಬೀತು ಮಾಡೋದು ಸ್ವಲ್ಪ ಕಷ್ಟ ಸರ್, ಆದರೆ ನೀವು ದಾಖಲೆಗಳನ್ನ ಜೋಪಾನವಾಗಿ ಇಟ್ಟರೆ ಒಂದು ಸ್ವಲ್ಪ ಸಾಧ್ಯತೆ ಹೆಚ್ಚುತ್ತೆ ಸರ್. ಮಾಲೀಕರು ಏನಾದರೂ ವಾಟ್ಸಪ್ ಮುಖಾಂತರ ಅಥವಾ SMS ಮುಖಾಂತರ ನಿಮಗೆ ಮನೆ ನಾವು ಕೊಡೋದಿಲ್ಲ ಅಂತ ನಿರಾಕರಿಸಿದ್ರೆ ಅದನ್ನ ಸಂಗ್ರಹಿಸಬೇಕು. ನಿಮಗೆ ಧರ್ಮದ ಕಾರಣ ಕೇಳಿ, ನಿಮಗೆ ನಿಮ್ಮ ಜಾತಿ ಕಾರಣ ಕೇಳಿ, ನಿಮ್ಮ ಆಹಾರ ಪದ್ಧತಿ ಕಾರಣ ಕೇಳಿದ ಯಾವುದೇ ದಾಖಲೆ ಇದ್ರೆ ಅದನ್ನ ಸಂಗ್ರಹಿಸಬಹುದು. ಅಥವಾ ನಿಮ್ಮ ಜೊತೆ ಯಾರಾದರೂ ನಿಮ್ಮೊಟ್ಟಿಗೆ ಮನೆ ನೋಡಕ್ಕೆ ಬಂದವರು ಅವ್ರ ಮುಂದೆ ಈ ಸಂದರ್ಭ ಬಂದಿದ್ರೆ ನೀವು ಅವರನ್ನ ಕೂಡ ಸಾಕ್ಷಿಯಾಗಿ ಇಟ್ಕೊಳ್ಬಹುದು ಸರ್.
0: ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಬಾಡಿಗೆ ಮನೆಗೆ ಪ್ರವೇಶ ಮಾಡೋದಂದ್ರೆ ಭಾರಿ ಕಷ್ಟದ್ದೇ. ಯಾಕಂದ್ರೆ ನಾವು ಎಲ್ಲೋ ಆಗಲಿ ಯಾರ್ದೋ ಮನೆಯನ್ನ ಒಂದು ಹಕ್ಕು ರೀತಿಯಲ್ಲಿ ಕೇಳಿ ಪ್ರವೇಶ ಮಾಡಿ ಅವ್ರ ಜೊತೆಗೆ ಆ ಒಂದು ಸಂಬಂಧ ಇಟ್ಕೊಂಡು ಬದುಕಕ್ಕೆ ಆಗಲ್ಲ, ತುಂಬಾನೇ ಕಷ್ಟ ಆಗತ್ತೆ. ಆದರೂ ಕೂಡ ಇದು ಸರಿಯಲ್ಲ, ಜಾತಿ ಕೇಳಿ ಧರ್ಮ ಕೇಳಿ ಮನೆ ಬಾಡಿಗೆ ನೀಡುವಂಥದ್ದು ಆಗಲೇಬಾರದು. ಆದರೂ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಅಂತ ಇರುತ್ತೆ, ಎಲ್ಲಿ ದೂರು ನೀಡಬೇಕಾಗತ್ತೆ ಹಂಗಾರೆ?
1: ಸರ್, ಇಲ್ಲಿ ಏನಾಗುತ್ತೆ, ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ನಾವು ದೂರು ನೀಡಲೇಬೇಕಾದಂತ ಪರಿಸ್ಥಿತಿ. ಆವಾಗ ನಾವೇನ್ ಮಾಡಬೇಕು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಅಲ್ಲಿ ಧಾರ್ಮಿಕ ತಾರತಮ್ಯ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಅಲ್ಲಿ ನಾವು ಆನ್ಲೈನ್ ಮೂಲಕ ದೂರನ್ನ ನೀಡಬಹುದು ಸರ್. ಹಾಗೇನೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಅವರು ವೆಬ್ಸೈಟ್ ಇದೆ ಸರ್, NCM.NIC.IN ಅಂತ, ಅಲ್ಲೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನ ಪೊಲೀಸರಿಗೆ ದೂರು ಕೂಡ ನಾವು ನೀಡಬಹುದು, ಅದು FIR ಆಗುತ್ತೆ. ಇನ್ನ ಕೊನೆಗೆ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ರಿಟ್ ಪಿಟಿಷನ್ ಅನ್ನ ಕೂಡ ನಾವು ದಾಖಲಿಸಬಹುದು ಸರ್.
0: ಇವೆಲ್ಲ ಕ್ರಮಗಳಿವೆ, ಆದರೂ ಸಮಸ್ಯೆ ಅಲ್ಲಿ ಇಲ್ಲಿ ಹಲವರು ಎದುರಿಸ್ತಾ ಇರ್ತಾರೆ.
1: ಮಾಲೀಕರು ಸಾಮಾನ್ಯವಾಗಿ ಡೈರೆಕ್ಟ್ ಆಗಿ ನಿಮ್ ಧರ್ಮ, ಜಾತಿ, ಆಹಾರ ಪದ್ಧತಿಯನ್ನು ಕೇಳೋ ಅಂತ ಪ್ರಶ್ನೆ ಮಾಡೋದಿಲ್ಲ, ಅವರು ಬೇರೆ ಕಾರಣ ಹೇಳ್ತಾರೆ. ಆದರೆ ಸ್ಪಷ್ಟವಾದ ದಾಖಲೆಗಳನ್ನ ಇಟ್ಕೊಂಡು ನಾವು ಕಾನೂನಿನ ಅಡಿಯಲ್ಲಿ ಹೋದ್ರೆ ಅದು ನಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತದೆ. ಇದು ಈ ರೀತಿ ಡಿಸ್ಕ್ರಿಮಿನೇಷನ್ ತಪ್ಪು
0: ಅಲ್ವಾ? ಆದರೂ ಬಹಳಷ್ಟು ಜನರು ಒಂದು ಮನೆ ಅಂತಂದ್ಮೇಲೆ ಅದನ್ನು ಬಾಡಿಗೆ ನೀಡಬೇಕಾಗತ್ತೆ, ಅಲ್ಲಿ ಯಾರೇ ಬಂದರೂ ಕೂಡ ಅವರು ಸ್ವತಂತ್ರವಾಗಿ ಅಲ್ಲಿ ಬದುಕಬೇಕು ಅಂತ ಅನ್ನೋದನ್ನು ಮಾಲೀಕರು ಕೂಡ ತಿಳ್ಕೋಬೇಕಾಗತ್ತೆ. ಅದು ಇನ್ನೊಂದು ಯಾವುದೋ ಕಾರಣಕ್ಕೆ ಎಡೆ ಮಾಡಿಕೊಡಬಾರ್ದು. ಯಾಕಂದರೆ ಬಾಡಿಗೆ ಮನೆಯಲ್ಲಿ ಒಂದು ಸಲ ಸೇರಿಕೊಂಡ್ಮೇಲೆ ಅಲ್ಲಿ ಏನಾದರೂ ಇನ್ನೊಂದು ಸಮಸ್ಯೆ ಶುರುವಾದಾಗ ಆವಾಗ ಬಾಡಿಗೆ ಮನೆ ಖಾಲಿ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ವಕೀಲರಾದ ಪ್ರತಿಮಾ ಜೋಶಿ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 5:45:50 ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ನ ವಿಶೇಷತೆ ಏನು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆಯಲ್ಲ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರಗೀತೆಗಳನ್ನ ಕೇಳ್ತಾ ಸಾಗೋದು. ಇವತ್ತು ಸಹ ಅಂಥದ್ದೇ ಗೀತೆಗಳನ್ನ ಕೇಳ್ತಾ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಮೂಡಿ ಬರ್ತಾ ಇದೆ ಪ್ರೀತ್ಸಿ ಚಿತ್ರದ ಗೀತೆ, ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ರವರ ಗಾಯನ, ಹಂಸಲೇಖ ರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಸ್ನೇಹಲೋಕ ಚಿತ್ರದ್ದು. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯಲ್ಲಿ ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ನಾರಾಯಣ್ ಹಾಗೂ ಶಿಲ್ಪಾ ರವರ ಗಾಯನ, ತಂಗಾಳಿ ನಾಗರಾಜ್ ರವರ ರಚನೆ, ವೆಂಕಟ್ ನಾರಾಯಣ್ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂಥ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನವದೆಹಲಿಯಲ್ಲಿಂದು ಭೇಟಿ ಮಾಡಿ ಉಭಯ ದೇಶಗಳ ನಾಯಕರು ಒಮ್ಮತಾಭಿಪ್ರಾಯ ವ್ಯಕ್ತಪಡಿಸಿರುವ ಪ್ರಮುಖ ವಿಚಾರಗಳನ್ನು ಭಾರತದೊಂದಿಗೆ ಜಾರಿಗೊಳಿಸಲು ಚೀನಾ ಸಿದ್ದವಿರುವುದಾಗಿ ತಿಳಿಸಿದೆ.

ಸ್ಮರಿಸಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿಯವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಣಿ ದುರ್ಗಾವತಿಯವರ ಹೋರಾಟವನ್ನು ಸ್ಮರಿಸಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚೋ ಹ್ಯುನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಹಾಗೂ ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದರು. ಭಾರತದ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ಗಳಲ್ಲಿ ಅನಧಿಕೃತ 595 ಪಾರ್ಕಿಂಗ್ ಹಾಗೂ ಒತ್ತುವರಿ ಪ್ರದೇಶಗಳನ್ನು ಗುರುತಿಸಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ತಡೆರಹಿತ ಮುಕ್ತ ಸಂಚಾರ ಖಾತರಿಪಡಿಸುವಂತೆ ಸುಪ್ರೀಂಕೋರ್ಟ್ ನೀಡಿದ ನಿರ್ದೇಶನದ ಹಿನ್ನೆಲೆಯಲ್ಲಿ ಈ ಉಪಕ್ರಮ ಕೈಗೊಳ್ಳಲಾಗಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಇಂದು ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ ಸಂಶೋಧನೆ ನಾವೀನ್ಯತೆ ತಂತ್ರಜ್ಞಾನ ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. 140 ವರ್ಷಗಳ ಇತಿಹಾಸ ಹೊಂದಿರುವ ಕೆಜಿಎಫ್ನ ಜಿಮ್ಖಾನಾ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಇದೇ 27 ಮತ್ತು 28ರಂದು 2 ದಿನಗಳ ಕಾಲ ಖೇಲೋ ಇಂಡಿಯಾದಡಿ ಫುಟ್ಬಾಲ್ ಪಂದ್ಯ ಆಯೋಜಿಸಲಾಗಿದೆ ಎಂದು ಕೋಲಾರ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಜರ್ಮನಿಯ ಸುಹಲ್ನಲ್ಲಿ ನಡೆದಿರುವ ಐಎಸ್ಎಸ್ಎಫ್ ಕಿರಿಯರ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತ ಬೆಳ್ಳಿ ಪದಕ ಗಳಿಸಿದೆ. ಇದುವರೆಗೆ 16 ಪದಕ ಪಡೆದಿರುವ ಭಾರತ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಬಾಸ್, ಮನೆಗೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:04:20. ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಶುಭ ಸಂಜೆ, ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗಾನ ಭಜನದಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಸಾಕ್ತೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಸಹ ಒಂದು ವಿಷಯವನ್ನ ಮಾತಾಡ್ತಾ ಜೊತೆಗೆ ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಸಾಗೋಣ. ಸರಿ, ತಡ ಮಾಡದೆ ಶುರು ಮಾಡೇ ಬಿಡೋಣ ಗಾನ ಭಜನ. ಹಾಗಾದ್ರೆ ವಿಷಯ ಏನು ತಿಳಿಸ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದೀರಾ? ವಿಷಯ ಏನು ಅಂತ ನಾನ್ ತಿಳಿಸಲ್ಲ, ನೀವೇ ಗೆಸ್ ಮಾಡಿ, ಓಕೆನಾ? ಇನ್ನು ವಿಷಯದ ಬಗ್ಗೆ ಕ್ಲೂ ಕೊಡೋದಾದ್ರೆ ಡಿಜಿಟಲ್ ಜಗತ್ತಿನ ಕೀ, ಇದು ಇವತ್ತಿನ ನಮ್ಮ ಗಾನ ಭಜನದ ವಿಷಯ. ಡಿಜಿಟಲ್ ಪ್ರಪಂಚಕ್ಕೆ ಒಂದು ಕೀ ಇದೆ, ಆ ಕೀ ಯಾವುದು ಅನ್ನೋದು ನಿಮಗೆ ಗೊತ್ತಿದ್ರೆ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029

ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಏನಿರಬಹುದು ವಿಷಯ ಅಂತ ಗೆಸ್ ಮಾಡಿ. ಕ್ಲೂ ಮತ್ತೊಮ್ಮೆ, ಡಿಜಿಟಲ್ ಜಗತ್ತಿನ ಕೀ. ಇವತ್ತಿನ ನಮ್ಮ ಗಾನ ಬಜಾನದ ವಿಷಯ, ಒಂದು ಹಾಡಿನ ಕಾಲಾವಕಾಶ ನಿಮಗಿರುತ್ತೆ ವಿಷಯವನ್ನು ಗೆಸ್ ಮಾಡೋದಕ್ಕೆ. ಈಗ ದೊಡ್ಡಮನೆ ಹುಡುಗ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಷಯವನ್ನ ಗೆಸ್ ಮಾಡಿ ಅಂತ ಒಂದು ಕ್ಲೂ ಕೊಟ್ಟಿದ್ದೆ. ಡಿಜಿಟಲ್ ಜಗತ್ತಿನ ಕೀ ಇದು, ಇದು ನಮ್ಮ ವಿಷಯ ಅಂತ ತಿಳಿಸಿದ್ದೆ. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಎಐ ಇರಬಹುದಾ ಮೇಡಮ್ ಅಂತ ಮಾಲಾ ಮಾಚೋಹಳ್ಳಿಯಿಂದ ಕೇಳ್ತಾ ಇದ್ದಾರೆ. ಹಾಗೆ ಇದೇ ಉತ್ತರವನ್ನ ಸೂರ್ಯನಾರಾಯಣ ರಘುವನ ಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಪಿನ್ ನಂಬರ್ ಇರಬಹುದು ಅಂತ ಇದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ಉತ್ತರಕ್ಕೆ ಬಹಳ ಸಮೀಪದಲ್ಲಿದ್ದೀರಾ ನೀವು. ಹಾಗೆ ಸರಿಯಾದ ಉತ್ತರವನ್ನ, ಸರಿಯಾದ

ವಿಷಯ ಏನು ಅಂತ ಗೆಸ್ ಮಾಡಿರೋದು ವಾಣಿಶ್ರೀ ಧಾರವಾಡದಿಂದ. ಹಾಗಾದ್ರೆ ಉತ್ತರ ಏನು? ಮನೆಯ ಬಾಗಿಲನ್ನ ಲಾಕ್ ಮಾಡಿದ್ರೆ ಅದನ್ನ ತೆಗೆಯೋದಕ್ಕೆ ಕೀ ಬೇಕು, ಹಾಗೇನೆ ಡಿಜಿಟಲ್ ಪ್ರಪಂಚದ ಬಾಗಿಲನ್ನ ತೆಗೆಯೋದು ಈ ಕೀ. ಯಾವ ಕೀ? ಪಾಸ್ವರ್ಡ್ ಅನ್ನೋ ಕೀ. ಪಾಸ್ವರ್ಡ್ ಡಿಜಿಟಲ್ ಪ್ರಪಂಚದ ಕೀಲಿ ಕೈ. ಇದು ಇವತ್ತಿನ ನಮ್ಮ ಗಾನ ಬಜಾನದ ವಿಷಯ. ಬೆಳಿಗ್ಗೆ ಎದ್ದ ತಕ್ಷಣ ಸಾಕಷ್ಟು ಜನರು ಮೊಬೈಲ್ನ ಅನ್ಲಾಕ್ ಮಾಡೇ ಮಾಡ್ತೀರ, ಮೊಬೈಲ್ನ ನೋಡೇ ನೋಡ್ತೀರ. ಅನ್ಲಾಕ್ ಮಾಡೋದಕ್ಕೆ ಏನು ಬೇಕು? ಪಾಸ್ವರ್ಡ್ ಬೇಕು. ಮೊಬೈಲ್ಗಾದರೂ ಪಾಸ್ವರ್ಡ್ ಜೊತೆಗೆ ಫೇಸ್ ರೆಕಗ್ನಿಷನ್ ಹಾಗೆ ಫಿಂಗರ್ ಪ್ರಿಂಟ್ ಇರುತ್ತೆ. ಬಟ್ ಆಫೀಸ್ ಲಾಗಿನ್ಗೆ, ಇಮೇಲ್ಗೆ, ಬ್ಯಾಂಕಿಂಗ್ ಆ್ಯಪ್ಗಳಿಗೆ, ಹಾಗೆ ಶಾಪಿಂಗ್ ಆ್ಯಪ್ಗಳಿಗೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಾಗಿರಬಹುದು, ಈ ಎಲ್ಲ ಡಿಜಿಟಲ್ ಪ್ರಪಂಚದ ಒಂದು ಅಕೌಂಟ್ನ ನಾವು ಓಪನ್ ಮಾಡಬೇಕು ಅಂದರೆ ನಮಗೆ ಬೇಕಾಗಿರೋದು ಪಾಸ್ವರ್ಡ್. ಹಾಗೆ OTT ಪ್ಲ್ಯಾಟ್ಫಾರ್ಮ್ಗಳಿಗೂ ಸಹ ಪಾಸ್ವರ್ಡ್ ಬೇಕೇ ಬೇಕು. ಸೊ ಹೀಗೆ ದಿನದ ಆರಂಭದಿಂದ ಅಂತ್ಯದವರೆಗೂ ಪಾಸ್ವರ್ಡ್ನ ನಾವು ಬಳಸ್ತಾನೆ ಇರ್ತೀವಿ. ಒಂದಲ್ಲ ಒಂದು ಆ್ಯಪ್ಗಾಗಿರ್ಬೋದು, ವೆಬ್ಸೈಟ್ಗಾಗಿರ್ಬಹುದು, ಅಥವಾ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಅಂದರೆ ನಾವು ಪಾಸ್ವರ್ಡ್ನ ಎಂಟರ್ ಮಾಡಲೇಬೇಕು. ಲಾಗಿನ್ ಆಗ್ತೀವಿ ಅಂದರೆ ಅಲ್ಲಿ ಪಾಸ್ವರ್ಡ್ ಬೇಕೇ ಬೇಕು. ಸೈನಪ್ ಆಗ್ತೀವಿ ಅಂದರೆ ಪಾಸ್ವರ್ಡ್ನ ಎಂಟರ್ ಮಾಡಲೇಬೇಕಾಗತ್ತೆ. ಸೊ ಪಾಸ್ವರ್ಡ್ ಅನ್ನೋದು ಬರೀ ಒಂದು ಸೀಕ್ರೆಟ್ ವರ್ಡ್ ಅಲ್ಲ, ಅದು ನಮ್ಮ ಡಿಜಿಟಲ್ ಐಡೆಂಟಿಟಿ, ಹಾಗೆ ಡಿಜಿಟಲ್ ಪ್ರೈವಸಿ, ಡಿಜಿಟಲ್ ಸೇಫ್ಟಿಯನ್ನು ಕಾಪಾಡುವಂಥ ಕೀ. ಯಾವುದೇ ಒಂದು ಅಕೌಂಟ್ ಓಪನ್ ಮಾಡ್ತೀವಿ ಅಂದಾಗ, ಫಾರ್ ಎಕ್ಸಾಂಪಲ್ ಜಿಮೇಲ್ ಆಗಿರಬಹುದು, ಜಿಮೇಲ್ ಅಕೌಂಟ್ಗೆ ನಾವು ಸೈನಪ್ ಆಗುವಾಗ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೂ ಸಹ ಒಂದಷ್ಟು ರೂಲ್ಸ್ ಇರುತ್ತೆ. ಮಿನಿಮಮ್ 8 ಕ್ಯಾರೆಕ್ಟರ್ಗಳು ಇರಬೇಕಾಗತ್ತೆ. ಅದರಲ್ಲಿ ಒಂದಾದರೂ ಕ್ಯಾಪಿಟಲ್ ಲೆಟರ್, ಹಾಗೆ ಒಂದು ಸ್ಮಾಲ್ ಲೆಟರ್, ಹಾಗೆ ಒಂದು ಸಂಖ್ಯೆ ಇರಬೇಕಾಗತ್ತೆ, ನಂಬರ್, ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಈ ಎಲ್ಲದನ್ನು ಸೇರಿಸಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದೇನ ಮಾಡಿಬಿಡ್ತೀವಿ. ನಂತರ ಲಾಗಿನ್ ಮಾಡುವಾಗ ಪಾಸ್ವರ್ಡ್ನ ಸರಿಯಾಗಿ ಎಂಟರ್ ಮಾಡಬೇಕು. ಬಟ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಿಸ್ ಆದರೂ ಅಕೌಂಟ್ ಓಪನ್ ಆಗಲ್ಲ, ಲಾಗಿನ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ನಮಗೆ ರಿಮೆಂಬರ್ ಮೀ ಅಂತ ಒಂದು ಆಪ್ಷನ್ ಬರ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಸೇವ್ ಆಗಿಬಿಡುತ್ತೆ. ಸೊ ನಮಗೆ ಪಾಸ್ವರ್ಡ್ ಮರೆತರೂ ಪ್ರಾಬ್ಲಮ್ ಆಗೋದಿಲ್ಲ. ಆಟೋ ಸೇವ್ ಪಾಸ್ವರ್ಡ್ ಏನಾದರೂ ಮಾಡಿದ್ರೆ ಅದು ಪಾಸ್ವರ್ಡ್ ಮ್ಯಾನೇಜರ್ನಲ್ಲಿ ಪಾಸ್ವರ್ಡ್ಗಳು ಸೇವ್ ಆಗ್ತಾ ಇರುತ್ತೆ. ಸೊ ಆಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತೊಮ್ಮೆ ಲಾಗಿನ್ ಆಗೋದಕ್ಕೆ. ಆಗ ಆರಾಮಾಗಿ ಅಕೌಂಟ್ ಲಾಗಿನ್ ಆಗಿಬಿಡ್ತೀವಿ. ಹಾಗೆ ಮಾಡಿರಲಿಲ್ಲ ಅಂದರೆ ಅಲ್ಲಿ ಮತ್ತೊಂದು ಆಪ್ಷನ್ ನಮಗೆ ಕಾಣಿಸುತ್ತೆ, ಅದೇನು ಅಂತ ಯೋಚನೆ ಮಾಡ್ತಾ ಇರಿ. ಹಾಗೇನೆ ಯಾವುದಾದ್ರೂ ಒಂದು ಅಕೌಂಟ್ಗೆ ಸೈನಪ್ ಆಗುವಾಗ ಅಥವಾ ಆ್ಯಪ್ಗಳಿಗೆ ಲಾಗಿನ್ ಆಗೋದಕ್ಕೆ ಒಂದೇ ಪಾಸ್ವರ್ಡ್ನ ನೀವು 2-3 ಸಲ, ಅಂದರೆ ಒಂದು ಪಾಸ್ವರ್ಡ್ನ 2-3 ಅಕೌಂಟ್ಗಳಿಗೆ ಬಳಸಿದ್ದು ಇದೆಯಾ, ಹಾಗೇನಾದರೂ ಯೂಸ್ ಮಾಡಿದ್ದೀರಾ ನೀವು? ಹಾಗೆ ಪಾಸ್ವರ್ಡ್ ಸೆಟ್ ಮಾಡುವಾಗ ಯಾವುದಾದ್ರೂ ಒಂದನ್ನು ಸುಮ್ಮನೆ ಹಾಗೆ ಪಾಸ್ವರ್ಡ್ ಅಂತ ಇಡ್ತೀರಾ, ಅಥವಾ ಕ್ರಿಯೇಟಿವ್ ಆಗಿ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ತೀರಾ ಅಂತ ನಮಗೆ ತಿಳಿಸ್ಬೋದು. ಪಾಸ್ವರ್ಡ್ನ ಕುರಿತಾದ ನಿಮ್ಮ ಕಥೆಯನ್ನು ನಮ್ಮ ಜೊತೆ ಹಂಚ್ಕೋಬಹುದು ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸೀತಾರಾಮ ಕಲ್ಯಾಣ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ ಗಾನ ಬಜಾನ.

ಪಾಸ್ವರ್ಡ್, ಡಿಜಿಟಲ್ ಕೀ, ಡಿಜಿಟಲ್ ಪ್ರಪಂಚದ ಕೀ ಇವತ್ತಿನ ನಮ್ಮ ಗಾನ ಭಜನಾದ ವಿಷಯ. ಪಾಸ್ವರ್ಡ್ ಹಾಕಿ ಅಕೌಂಟ್ ಲಾಗಿನ್ ಆಗೋವಾಗ ಯಾವುದಾದ್ರೂ ಒಂದು ಲೆಟರ್ ಅಥವಾ ಕ್ಯಾರೆಕ್ಟರ್ ಮಿಸ್ ಆದರೆ ಆಗ ಅಕೌಂಟ್ ಲಾಗಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮ್ನಲ್ಲಿ ನಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೆ. ಏನು ಹೇಳಿ ಆ ಆಪ್ಷನ್, ಅಲ್ಲ ಕ್ವೆಶ್ಚನ್, ಫಾರ್ಗಾಟ್ ಪಾಸ್ವರ್ಡ್. ಇಷ್ಟೇ ಚೆನ್ನಾಗಿ ಪಾಸ್ವರ್ಡ್ ನೆನ್ಪಿಟ್ಕೊಂಡಿದ್ರು ಕೆಲವೊಮ್ಮೆ ಮರ್ತು ಹೋಗ್ಬಿಡ್ತೀವಿ. ಆಗ ಫಾರ್ಗಾಟ್ ಪಾಸ್ವರ್ಡ್ನ ಕ್ಲಿಕ್ ಮಾಡ್ತೀವಿ, ಇನ್ನೊಂದು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ತೀವಿ. ಪಾಸ್ವರ್ಡ್ನ ಮರಿಬಾರ್ದು ಅಂತ ಪಾಸ್ವರ್ಡ್ ಮ್ಯಾನೇಜರ್ಗೆ ಸೇವ್ ಮಾಡಿಬಿಡ್ಬಹುದು. ಅದರಲ್ಲೂ ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳಿದ್ದಾಗ ಪಾಸ್ವರ್ಡ್ಗಳನ್ನ ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಸೇವ್ ಮಾಡಿದ್ರೆ ಪಾಸ್ವರ್ಡ್ಗಳು ಸೇವ್ ಆಗಿರುತ್ತೆ. ಆದರೆ ಆ ಒಂದು ಸಿಸ್ಟಮ್ನ, ನಾವು ಬಳಸುವಂಥ ಸಿಸ್ಟಮ್ನ ಮತ್ತೊಬ್ಬರು ಬಳಸ್ತಾರೆ, ಒಬ್ಬರಿಗಿಂತ ಹೆಚ್ಚು ಜನರು ಬಳಸ್ತಾರೆ ಅಂದಾಗ ಪಾಸ್ವರ್ಡ್ನ ಅನೇಕರು ಸೇವ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಡೈಲಿ ಯೂಸ್ ಮಾಡುವಂತಹ ಆ್ಯಪ್ಗಳಿಗೆ ಪಾಸ್ವರ್ಡ್ನ ಸಾಕಷ್ಟು ಜನರು ಸೆಟ್ ಮಾಡೋದಿಲ್ಲ. ಹಾಗೆಯೇ ಇನ್ನೊಂದು ಕಡೆ ಹೇಗೆ ಅಂದರೆ ಚಾಟಿಂಗ್ ಆ್ಯಪ್ಸ್ ಆಗ್ಬೋದು, ಶಾಪಿಂಗ್ ಆ್ಯಪ್ಸ್ ಆಗ್ಬೋದು, ಎಲ್ಲದಕ್ಕೂ ಪಾಸ್ವರ್ಡ್ಗಳನ್ನ ಸೆಟ್ ಮಾಡೋರು ಸಹ ಇರ್ತಾರೆ. ಕೆಲವರು ಪಾಸ್ವರ್ಡ್ನ ನೋಟ್ ಮಾಡಿಟ್ಕೊಳ್ತಾರೆ ತಮ್ಮ ಫೋನ್ನಲ್ಲಿ, ನೋಟ್ಸ್ನಲ್ಲಿ, ಹಾಗೆ ಕೆಲವರು ಬುಕ್ನಲ್ಲಿ, ಡೈರಿಯಲ್ಲಿ ಬರೆದಿಟ್ಕೊಳ್ತಾರೆ. ಇನ್ನು ಕೆಲವರು ಬ್ರೌಸರ್ನಲ್ಲೇ ಸೇವ್ ಮಾಡಿಬಿಡ್ತಾರೆ. ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಪ್ರತಿ ಸಲ ಅಕೌಂಟ್ ಲಾಗಿನ್ ಆದಾಗಲೂ ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಆ ಪಾಸ್ವರ್ಡ್ನ ಅವರು ಪ್ರತಿ ಸಲ ಲಾಗಿನ್ ಆಗೋವಾಗಲೂ ಮರೀತಾ ಇರ್ತಾರೆ. ಹಾಗಾಗಿ ಅವರು ಮತ್ತೊಂದು ಸಲ ಪ್ರಯತ್ನಿಸಿದಾಗ ಅದು ತಪ್ಪು

ಆಗಿರುತ್ತೆ. ಹಾಗಾಗಿ ಪ್ರತಿ ಸಲ ಹೊಸ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇರ್ತಾರೆ. ಅದು ಅವರ ಅಕೌಂಟ್ ಸೇಫ್ಟಿಗೂ ಸಹ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಅವರ ಮೆಮರಿಯಲ್ಲಿ ಪಾಸ್ವರ್ಡ್ ಸೇವ್ ಆಗದೇ ಇರುವಂಥ ಕಾರಣಕ್ಕೆ ಅವರು ಪ್ರತಿ ಸಲ ಹೊಸ ಹೊಸ ಪಾಸ್ವರ್ಡ್ನ ಅವರ ಅಕೌಂಟ್ಗೆ ಸೆಟ್ ಮಾಡ್ತಾ ಬರ್ತಾರೆ. ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಓವರ್ ಕಾನ್ಫಿಡೆಂಟ್ ಆಗಿರ್ತೀವಿ ನಾವು. ನಾನು ಪಾಸ್ವರ್ಡ್ ಮರೆಯೋದಿಲ್ಲ ಬಿಡು, ನಾನು ಯಾಕೆ ನೋಟ್ ಮಾಡ್ಕೋಬೇಕು, ನನ್ನ ಮೆಮರಿ ಪವರ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಒಂದಿನ ತುಂಬ ನೆಸ್ಸರಿ ಇದ್ದಾಗಲೇ ಪಾಸ್ವರ್ಡ್ನ ಮರೆತುಬಿಟ್ಟಿರ್ತೀವಿ. ಹೀಗೆ ಒಂದಲ್ಲ ಒಂದ್ಸಲ ಪಾಸ್ವರ್ಡ್ನ ನಾವು ಮರ್ತು ಹೋಗಿರ್ತೀವಿ. ನೀವು ನಿಮ್ಮ ಪಾಸ್ವರ್ಡ್ನ ಮರ್ತಿದ್ದೀಯಾ, ಮರ್ತು ಅಕೌಂಟ್ ಲಾಗಿನ್ ಆಗೋದಕ್ಕೆ ಕಷ್ಟ ಆಗಿದ್ದು ಇದೆಯಾ? ಆ ಥರ ಪ್ರಾಬ್ಲಮ್ ಆಗಿದ್ರೆ ಪಾಸ್ವರ್ಡ್ನ ನಿಮ್ಮ ಕಥೆಯನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಹಾಗೆಯೇ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಅಂತೀವಲ್ಲ, ಹಾಗೆ ನೆನ್ಪಿಟ್ಕೊಳ್ಳೋದಕ್ಕೆ ನೀವು ಯಾವ ಟ್ರಿಕ್ನ ಅಥವಾ ಟೆಕ್ನಿಕ್ನ ಯೂಸ್ ಮಾಡ್ತೀರಾ ಅಂತ ಕೂಡ ನಮಗೆ ಸಂದೇಶದಲ್ಲಿ ತಿಳಿಸಬಹುದು. ಈಗ ಅದ್ದೂರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾವಿದ್ದೀವಿ ಗಾನ ಭಜನಾ ಕಾರ್ಯಕ್ರಮದಲ್ಲಿ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪಾಸ್ವರ್ಡ್ ಡಿಜಿಟಲ್ ಜಗತ್ತಿನ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಎಲ್ಲ ಶಾಪಿಂಗ್ ಆ್ಯಪ್ಗಳಿಗಾಗಬಹುದು, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗಾಗಬಹುದು, ಬೇರೆ ಬೇರೆ ಅಕೌಂಟ್ಗಳಿಗೆ ಬೇರೆ ಬೇರೆ ಪಾಸ್ವರ್ಡ್ಗಳನ್ನ ಇಡೋದು ಒಂಥರ ಕಷ್ಟ ಅನಿಸಿದ್ರೆ ಆ ಎಲ್ಲ ಪಾಸ್ವರ್ಡ್ಗಳನ್ನ ನೆನಪಿಟ್ಕೊಂಡು ಯೂಸ್ ಮಾಡೋದು ಇನ್ನೊಂಥರ ಕಷ್ಟ ಅನಿಸುತ್ತೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಪಾಸ್ವರ್ಡ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಸೆಟ್ ಮಾಡಿರ್ತಾರೆ. ಬಟ್ ಹೀಗೆ ಒಂದೇ ಪಾಸ್ವರ್ಡ್ನ ಬೇರೆ ಅಕೌಂಟ್ಗಳಿಗೆ ಬಳಸೋದು ಎಷ್ಟು ಸೇಫ್ ಅಂತ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಇದು ಎಲ್ಲಿವರೆಗೂ ಸೇಫ್ ಅಂದರೆ ಒಂದೇ ಪಾಸ್ವರ್ಡ್ನ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ಸೀಕ್ರೆಟಾಗಿ ಇಟ್ಟಿರೋವರೆಗೂ ಅಷ್ಟೇ. ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಇನ್ನು ಪಾಸ್ವರ್ಡ್ಗಳನ್ನ ಕ್ರಿಯೇಟ್ ಮಾಡೋದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು. ಪಾಸ್ವರ್ಡ್ನ ಸೆಟ್ ಮಾಡೋದು ಕೆಲವರಿಗೆ ಕಷ್ಟ ಅನಿಸಿದ್ರೆ ಕೆಲವರಿಗೆ ಅದು ಇಷ್ಟ ಅಂತ ಕೂಡ ಅನಿಸುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪಾಸ್ವರ್ಡ್ನ ಸೆಟ್ ಮಾಡಬೇಕಾದ್ರೆ ಸುಮ್ಮನೆ ಯಾಕೆ ತಲೆನೋವು ಅಂತ ಪಾಸ್ವರ್ಡ್ ಜನರೇಟರ್ಗೆ ಕೆಲಸ ಕೊಟ್ಬಿಡ್ತಾರೆ. ಇನ್ನು ಕೆಲವರು ಇರ್ತಾರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋರು. ಅವರು ಸ್ಟ್ರಾಂಗ್ ಪಾಸ್ವರ್ಡ್ ಏನು ಕ್ರಿಯೇಟಿವ್ ಆಗಿ ನಾನು ಥಿಂಕ್ ಮಾಡ್ತೀನಿ ಅಂತ ಅವರು ತಮ್ಮ ಪ್ರತಿಯೊಂದು ಅಕೌಂಟ್ಗೂ ಕ್ರಿಯೇಟಿವ್ ಆಗಿ ಅಂದರೆ ತಮ್ಮ ಪ್ರೀತಿ ಪಾತ್ರ ಹೆಸರಾಗಿರ್ಬಹುದು, ತಮ್ಮ ಹೆಸರಿನ ಕೊನೆಯ ಎರಡು ಲೆಟರ್ಸ್ ಆಗಿರ್ಬೋದು ಅಥವಾ ಮೊದಲ ಎರಡು ಲೆಟರ್ಸ್ ಆಗಿರ್ಬೋದು ಇದೆಲ್ಲವನ್ನು ಶಫಲ್ ಮಾಡ್ತಾರೆ. ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ನ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವರ ಗಾಡಿ ನಂಬರ್ ಆಗಬಹುದು, ಅವರ ಬೈಕ್ ನಂಬರ್, ಅವರ ಕಾರ್ ನಂಬರ್, ಹಾಗೆ ಮನೆಯ ಡೋರ್ ನಂಬರ್ ಆಗಿರ್ಬೋದು, ಹಾಗೆ ಮೊದಲ ಮೊಬೈಲ್ ಸಂಖ್ಯೆಯ ಕೊನೆಯ ಡಿಜಿಟ್ಸ್ ಆಗಬಹುದು, ಹಾಗೆ ತಮ್ಮ ಪೆಟ್ನ ಕ್ಯೂಟ್ ನೇಮ್ ಆಗಿರ್ಬೋದು, ಹಾಗೆ ತಮ್ಮ ಫೇವ್ರೈಟ್ ಸಿನಿಮಾದ ಹೆಸರಾಗಿರ್ಬೋದು, ತಮ್ಮ ಫೇವ್ರೈಟ್ ಆ್ಯಕ್ಟರ್ ನೇಮ್ ಆಗಿರ್ಬೋದು, ಹಾಗೆ ಸ್ಕೂಲಲ್ಲಿ ತಮಗೆ ಕರೀತಾ ಇದ್ದಂಥ ಒಂದು ನಿಕ್ ನೇಮ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಹಾಗೆ ಅವರ ಚೈಲ್ಡ್ಹುಡ್ ಫ್ರೆಂಡ್ಸ್ಗೂ ಗೊತ್ತಿರುತ್ತೆ. ಅಂತಹ ಒಂದು ನಿಕ್ ನೇಮ್ನ ಯೂಸ್ ಮಾಡ್ತಾರೆ ಪಾಸ್ವರ್ಡ್ಗೆ. ಹಾಗೆ ಮನೆಯಲ್ಲಿ ಅವ್ರಿಗೆ ಕರೆಯುವಂತಹ ಪೆಟ್ ನೇಮ್ನ ಕೂಡ ಯೂಸ್ ಮಾಡ್ತಾರೆ. ಹಾಗೆ ಅವರ ಲಕ್ಕಿ ನಂಬರ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಅವರ ಫೇವ್ರೇಟ್ ಪ್ಲೇಸ್ ಆಗಿರ್ಬೋದು, ಅವರ ಮೆಚ್ಚಿನ ಹಾಡಿನ ಸಾಲಾಗಿರ್ಬೋದು, ಇದೆಲ್ಲನೂ ಕೂಡ ಪಾಸ್ವರ್ಡ್ಗೆ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಅಂದರೆ ಈ ಥರ ಕ್ರಿಯೇಟಿವ್ ಆಗಿ ಪಾಸ್ವರ್ಡ್ನ ಸೆಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಮರೆಯುವಂಥ ಚಾನ್ಸಸ್, ಆ ಪಾಸ್ವರ್ಡ್ನ ಮರೆಯುವಂಥ ಚಾನ್ಸಸ್ ಸಹ ಕಡಿಮೆ. ಯಾಕೆ ಗೊತ್ತಾ, ಈ ಅಕೌಂಟ್ಗೆ ನಾನು ನನ್ನ ಫ್ಯಾಮಿಲಿ ಮೆಂಬರ್ ನೇಮ್ನ ಇಟ್ಟಿದ್ದೀನಿ ಅಥವಾ ನನ್ನ ನೇಮ್ ಇಟ್ಟಿದ್ದೀನಿ ಅಥವಾ ಏನೋ ಒಂದು ಶಫಲ್ ಮಾಡಿ ಇಟ್ಟಿದ್ದೀನಿ, ನನ್ನ ಮನೆಯ ಲ್ಯಾಂಡ್ಲೈನ್ ನಂಬರ್ ಅಥವಾ ಮೊಬೈಲ್ ಸಂಖ್ಯೆ ಏನೋ ಒಂದು ಇಟ್ಟಿದ್ದೀವಿ ಅನ್ನೋದು ನಮಗೆ ನೆನಪಿದ್ದಾಗ, ಒಂದೊಂದು ಅಕೌಂಟ್ಗೂ ಈ ರೀತಿಯ ಒಂದು ಕನೆಕ್ಷನ್ ಇದ್ದಾಗ ಪಾಸ್ವರ್ಡ್ ಸದಾ ನೆನಪಲ್ಲಿ ಉಳಿಯುತ್ತೆ. ಬಟ್ ರ್ಯಾಂಡಮ್ ಆಗಿ ಏನೋ ಒಂದು ಅಕ್ಷರಗಳು ಏನೋ ಒಂದು ಸಂಖ್ಯೆಗಳನ್ನ ಪಾಸ್ವರ್ಡ್ ಆಗಿ ಇಟ್ಟಾಗ ಮರ್ತು ಹೋಗೋದು ಕಾಮನ್. ಸೊ ನೀವು ಹೇಗೆ ಪಾಸ್ವರ್ಡ್ನ ಸೆಟ್ ಮಾಡ್ತೀರಾ, ಇದೇ ಥರ ಕ್ರಿಯೇಟಿವ್ ಆಗಿ ನೀವು ಯೋಚನೆ ಮಾಡ್ತೀರಾ ಅಥವಾ ಯಾವುದೋ ಒಂದು ಇರಲಿ ಅಂತ ಸುಮ್ಮನೆ ಒಂದು ಪಾಸ್ವರ್ಡ್ನ ಇಡ್ತೀರಾ, ಹಾಗೆ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡುವಂಥ ಟ್ರಿಕ್ ಏನು ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029402 9.

0: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು

ಮೂವತ್ತೊಂದು ನಿಮಿಷ ಹನ್ನೊಂದು ಸೆಕೆಂಡ್ಗಳು. ನಾವಿದ್ದೀವಿ ಸೇಫ್ ಡ್ರೈವ್ನ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ. ಈಗ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಗಾನ ಬಜಾನಾ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಹೇಳ್ತಾ ಇರಿ, ಹಾಗೆ ಸಂದೇಶಗಳನ್ನ ಸಹ ಕಳಿಸ್ತಾ ಇರಿ.

0: It's the day away.
1: ಪಾಸ್ವರ್ಡ್ ಡಿಜಿಟಲ್ ಜಗತ್ತಿನ ಕೀ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಡಿಜಿಟಲ್ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಪಾಸ್ವರ್ಡ್ ಬೇಕೇ ಬೇಕು. ಹಾಗೆ ಅಂಗೈನಲ್ಲೇ ಡಿಜಿಟಲ್ ಆಕ್ಸೆಸ್ ಮಾಡೋದು ಫೋನ್ನಲ್ಲಿ, ನಮ್ಮ ಫೋಟೋಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಚಾಟ್ಸ್, ಬ್ಯಾಂಕ್ ಡೀಟೇಲ್ಸ್, ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಎಲ್ಲನೂ ಫೋನಲ್ಲೇ ಸೇವ್ ಆಗಿರುತ್ತೆ. ಸೊ ಫೋನ್ನ ಅನ್ಲಾಕ್ ಮಾಡೋದಕ್ಕೂ ಸಹ ನಾವು ಪಾಸ್ವರ್ಡ್ನ ಇಟ್ಟಿರ್ತೀವಿ. ಹಾಗಾಗಿ ಪಾಸ್ವರ್ಡ್ ಡಿಜಿಟಲ್ ಲೈಫ್ನ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಈಗಂತೂ ಮೊಬೈಲ್ನಲ್ಲೇ ಬ್ಯಾಂಕಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ತೀವಿ, ಯು ಪಿ ಐ ಪೇಮೆಂಟ್ ಮಾಡ್ತೀವಿ. ಸೊ ಪಾಸ್ವರ್ಡ್ನ ಅವಶ್ಯಕತೆ ಖಂಡಿತ ಇದ್ದೇ ಇದೆ, ನಮ್ಮ ಡಿಜಿಟಲ್ ಪ್ರೈವಸಿಗಾಗಿರ್ಬೋದು, ಹಾಗೇನೆ ನಮ್ಮ ಡೇಟಾ ಪ್ರೊಟೆಕ್ಷನ್ಗೂ ಸಹ.

ಪಾಸ್ವರ್ಡ್ ಬೇಕೇ ಬೇಕು. ನಮ್ಮ ಫೋನಲ್ಲಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ನಲ್ಲಿ ಆ್ಯಪ್ಗಳನ್ನ ಯೂಸ್ ಮಾಡುವಾಗ ಅಷ್ಟೇನು ರಿಸ್ಕ್ ಇರೋದಿಲ್ಲ. ಬಟ್ ಪಬ್ಲಿಕ್ ವೈಫೈ ಯೂಸ್ ಮಾಡುವಾಗ ಕೇರ್ಫುಲ್ ಆಗಿರಲೇಬೇಕು. ರಿಮೆಂಬರ್ ಮೈ ಪಾಸ್ವರ್ಡ್ ಅನ್ನೋ ಆಪ್ಷನ್ ಏನೋ ಇರುತ್ತೆ, ಬಟ್ ಅದನ್ನು ಕ್ಲಿಕ್ ಮಾಡೋದು ಕನ್ವೀನಿಯಂಟ್ ಅಂತ ಅನಿಸಿದ್ರೂ ಸಹ ಶೇರ್ ಡಿವೈಸಸ್ನಲ್ಲಿ ಯೂಸ್ ಮಾಡುವಾಗ ರಿಸ್ಕ್ ಇರುತ್ತೆ. ಆಗ ನಮ್ಮ ಕನ್ವೀನಿಯನ್ಸ್ ಜೊತೆಗೆ ಸೆಕ್ಯೂರಿಟಿಯನ್ನು ಸಹ ನೋಡಬೇಕಾಗುತ್ತೆ ಅಲ್ವಾ. ಇನ್ನು ಪಾಸ್ವರ್ಡ್ನ ಯಾರ ಜೊತೆಯೂ ಶೇರ್ ಮಾಡಬಾರ್ದು ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಪ್ರೀತಿಪಾತ್ರರಿಗೆ ಪಾಸ್ವರ್ಡ್ನ ತಿಳಿಸೋದ್ರಿಂದ ಸಂಬಂಧಗಳಲ್ಲಿ ನಂಬಿಕೆ ಜಾಸ್ತಿ ಆಗುತ್ತೆ. ಆದರೂ ಪ್ರೈವೆಸಿನೇ ನಮಗೆ ಇಂಪಾರ್ಟೆಂಟ್ ಅಂತ ಸಾಕಷ್ಟು ಜನರು ತಮ್ಮ ಪಾಸ್ವರ್ಡ್ನ ಯಾರಿಗೂ ತಿಳಿಸೋದೇ ಇಲ್ಲ. ಸೊ ಪಾಸ್ವರ್ಡ್ ಶೇರ್ ಮಾಡೋದು ಅವರವರ ಆಯ್ಕೆಗೆ ಬಿಟ್ಟ ವಿಷಯ ಅಂತ ಹೇಳ್ಬೋದು. ಇನ್ನು ಟೆಕ್ನಾಲಜಿಯಲ್ಲಿ ಬದಲಾವಣೆ ಆಗ್ತಾ ಇದ್ದ ಹಾಗೆ ಚಾಲೆಂಜಸ್ ಅಂದರೆ ಹೊಸ ಹೊಸ ಸವಾಲುಗಳನ್ನ ಸಹ ನಾವು ಫೇಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಟೆಕ್ನಾಲಜಿಯ ಹೊಸ ಹೊಸ ಫೀಚರ್ಗಳಲ್ಲಿ ಹೊಸ ಹೊಸ ಮೆರಿಟ್ಸ್ ಹಾಗೆ ಡಿಮೆರಿಟ್ಸ್ ಎರಡೂ ಇರುತ್ತೆ. ಆನ್ಲೈನ್ ಸೇಫ್ಟಿ ಬಗ್ಗೆ ನಮ್ಮಲ್ಲಿ ಅವೇರ್ನೆಸ್ ಇರಬೇಕು. ಸೊ ಪಾಸ್ವರ್ಡ್ ನಮ್ಮ ಡಿಜಿಟಲ್ ಸೇಫ್ಟಿಗೆ ಒಂದು ದೊಡ್ಡ ಸ್ಟ್ರೆಂತ್. ತಂತ್ರಜ್ಞಾನ ನಮಗೆ ಎಲ್ಲನೂ ಸುಲಭವಾಗಿಸ್ತಾ ಇದೆ. ಅದನ್ನು ಜಾಗರೂಕತೆಯಿಂದ ಬಳಸೋವಂಥ ಜಾಣ್ಮೆ ನಮ್ಮಲ್ಲಿ ಇರಲೇಬೇಕು. ಇದಾಗಿತ್ತು ಇವತ್ತಿನ ಪಾಸ್ವರ್ಡ್ ದ ಡಿಜಿಟಲ್ ಕೀ ವಿಷಯದ ಕುರಿತಾಗಿ ನನ್ನ ಮಾತುಗಳು. ನಿಮ್ಮೆಲ್ಲರ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಇನ್ನೂ ಯಾರೆಲ್ಲ ಸಂದೇಶವನ್ನು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲರೂ ಪಾಸ್ವರ್ಡ್ನ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನ ಹಂಚ್ಕೋಬಹುದು. ಪಾಸ್ವರ್ಡ್ನ ಮರೆತು ಪ್ರಾಬ್ಲಮ್ ಆಗಿದ್ರೆ ಆ ಒಂದು ಘಟನೆಯನ್ನು ಅನುಭವವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೋಬಹುದು ಇವತ್ತಿನ ಗಾನ ಭಜನದಲ್ಲಿ. ಹಾಗೆ ಪಾಸ್ವರ್ಡ್ ನೆನಪಿಟ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡುವಂಥ ಟ್ರಿಕ್ ಏನು, ಹಾಗೆ ನೀವು ನಮಗೆ ತಿಳಿಸುವಂಥ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ನೀವು ಕೊಡ್ಬೋದಾದಂಥ ಟಿಪ್ಸ್ ಏನು ಎಲ್ಲವನ್ನು ತಿಳಿಸ್ಬೋದು ಸಂದೇಶದಲ್ಲಿ. ಸೊ ಪಾಸ್ವರ್ಡ್ ಕುರಿತಾಗಿ ನಿಮ್ಮ ಎಲ್ಲ ಮಾತುಗಳು ಸಂದೇಶಗಳ ರೂಪದಲ್ಲಿ ಆದಷ್ಟು ಬೇಗ ಬಂದು ನಮ್ಮ ಇನ್ಬಾಕ್ಸ್ನ ತಲುಪಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂಥ ಸಮಯದಲ್ಲಿ ಖಂಡಿತ ಓದ್ತೀನಿ ಸ್ನೇಹಿತರೆ. ಈಗಾಗಲೇ ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಗೂಗ್ಲಿ ಸನ್ಮಾನ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಕೆಲವರ ಬಳಿ ತಮ್ಮ

0: ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10 ಕೋಟಿ 16 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90 ಲಕ್ಷ ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನೆಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
0: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದ್ದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ಹಿತದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ ಟಿ ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ

0: ಸಮೀಕ್ಷೆಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
1: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸೇರಿದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ, ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೆ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ವಿವಿಧ ಭಾರತಿ 102.9 ಎಫ್ಎಂ. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:36:36. ಈಗ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಇದು ಸಹ ಪೆಪ್ಪಿ ಗೀತೆನೇ, ರಾಜಕುಮಾರ ಚಿತ್ರದ ಗೀತೆ ಇದು. ಸಂತೋಷ್ ವೆಂಕಿ ಹಾಗೂ ಪ್ರಿಯಾ ಇಮೇಶ್ ತಂಡದವರ ಗಾಯನ, ಸಂತೋಷ್ ಆನಂದ್ ರಾಮ್ರವರ ರಚನೆ, ವಿ ಹರಿಕೃಷ್ಣರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯವಾಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಕನ್ನಡಿಗರ ಮಾತಿನಲ್ಲಿ ಹಾಸುಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು. ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನು ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ.
2: ಕಾದಂಬರಿ ಮುಂತಾದ ಬರೀಬೇಕಾದ್ರೆ ಎಷ್ಟು ದೈಹಿಕ ಪರಿಶ್ರಮವೂ ಅಗತ್ಯವಾಗುತ್ತದೆ. ಕೂತ್ಕೊಂಡು ಬರೀಬೇಕು, ಪುಟಗಟ್ಟಲೆ ಬರಿತಾ ಹೋಗಬೇಕು. ಅದನ್ನು ಬರೆಯುವ ತಾಳ್ಮೆ ಒಂದು ಇಲ್ಲ ಅಂತ ಕಾಣುತ್ತೆ. ಎರಡನೇದಾಗಿ, ಕಾವ್ಯದಲ್ಲಿ ಯಾವ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳೋ ಸಾಧ್ಯವೋ ಹಾಗೆ ಇಲ್ಲಿ ಸಂಕೇತ ರೂಪವಾಗಿ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇಲ್ಲಿ ವಾಸ್ತವದ ವಿವರಗಳು ಸರಿಯಾಗಿ ಖಚಿತವಾಗಿ

0: ಅತ್ಯಂತ ವಾಸ್ತವ ಅನ್ನುವ ಹಾಗೆ ಅವುಗಳು ಶೇಖರಣೆ ಆಗದೆ ಹೋದ ಪಕ್ಷದಲ್ಲಿ ಅವು ವಿಫಲಗೊಳ್ತವೆ. ಇದರಿಂದ ಅದಕ್ಕೆ ಬೇಕಾದಂಥ ಕಷ್ಟಪಡುವಂಥದ್ದನ್ನು ಆ ರೀತಿಯ ಕಷ್ಟಪಡೋದಕ್ಕೆ ಮನಸ್ಸು ಯಾಕೋ ಹೋಗಲಿಲ್ಲ ಅಂತ ಕಾಣುತ್ತೆ. ಮಹಾಕಾವ್ಯದ ಹಂದ್ರ ಬೇರೆ ರೀತಿ ಆಗಬಹುದು, ಅದಕ್ಕೆ ಇಷ್ಟು ಕಷ್ಟ ಬೇಕಾಗ್ಬೋದು, ಇಷ್ಟೇ ಕಷ್ಟ ಬೇಕಾಗ್ಬೋದು. ಅದೇಕೋ ನಾನು ಹೇಳಲಾರೆ, ಕಾದಂಬರಿ ಬರೀಬೇಕು ಅಂತ ಎಷ್ಟು ಅನಿಸ್ತಾ ಬಂದಿದ್ದರೂ ಕೂಡ ಬರೆಯೋದಾಗಲಿಲ್ಲ. ಸಾಹಿತ್ಯ ಯಾವಾಗಲೂ ಕೂಡ ಪ್ರತ್ಯಕ್ಷವಾಗಿ ಪರಿಣಾಮ ಮಾಡುವಂಥದ್ದಲ್ಲ, ಪ್ರತ್ಯಕ್ಷವಾಗಿ ತತ್ಕ್ಷಣ ಪರಿಣಾಮ ಮಾಡುವಂಥದ್ದು ಸಾಹಿತ್ಯದ ರೀತಿಯಲ್ಲ, ಗುಣವೇ ಅಲ್ಲ. ಅದು ಸಂಸ್ಕೃತಿಯನ್ನು ಸೃಷ್ಟಿಸುವಂಥದ್ದು, ಸಂಸ್ಕಾರ ಬಹಳ ನಿಧಾನವಾಗಿ ಆಗುವಂಥ ಕೆಲಸ. ಒಂದು ಉತ್ತಮ ಸಾಹಿತ್ಯ ಕೃತಿ ಬಂದರೆ ತತ್ಕ್ಷಣ ಅದರ ಫಲ ಸಿಕ್ಕುತ್ತೆ ಅಂತ ನೀವು ಹೇಳ್ತೀರಾ? ನಾವು ಕೆಲವು ಎಷ್ಟೋ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ, ಇವುಗಳನ್ನು ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ, ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವೋ? ಸಾಹಿತ್ಯ ಏನು ಮಾಡ್ತದೆ? ನಮ್ಮ ಸಂವೇದನೆಯನ್ನು ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತದೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಒಂದು ದೊಡ್ಡ ಗ್ರಂಥವೂ ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನು ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ಸಾಹಿತ್ಯ ವರ್ಷದ ಕಾಲದಲ್ಲಿ ಕೂಡ ಸಾಹಿತ್ಯ ಏನು ಮಾಡ್ತು, ಎಷ್ಟು ಜನಗಳನ್ನು ಮುಟ್ಟಿತು ಅಂತ ನಾವು ಒಂದು ತಕ್ಕ ಪುರಾವೆಗಳನ್ನು ರುಜುವಾತುಗಳನ್ನು ಪಡ್ಕೊಳ್ಬೇಕಾಗತ್ತೆ. ಯಾರು ಓದಿದ್ರು ವರ್ಷಗತನ್ನು? ಅವನು ಸಾಯೋ ತನಕೂ ಕೂಡ ಓದಿದ್ರು ಎಷ್ಟು ಜನ ಇರಬಹುದು? ಅವ್ರ ಮೇಲೆ ಏನು ಪರಿಣಾಮ ಆಯಿತು? ಪರಿಣಾಮ ಆಗಿದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಮುಂತಾದ ಮೂಲಕ ಬಂದು ವೃತ್ತಪತ್ರಿಕೆಗಳು, ಹೊಸ ಪ್ರಜಾಪ್ರಭುತ್ವ ಪದ್ಧತಿ, ಇವುಗಳಿಂದ ಜನರ ಮೇಲೆ ಆದ ಪರಿಣಾಮದಿಂದ ಆಯಿತೋ? ಸಾಮಾಜಿಕವಾಗಿ ಉಂಟಾದಂಥ ಪರಿಣಾಮಗಳಿದ್ದರೆ ಅದಕ್ಕೆ ಯಾವುದು ಕಾರಣ ಅಂತ ನೋಡಬೇಕಾಗ. ವರ್ಷವರ್ತನ ಓದಿನೇ ಏನಾದರೂ ಆಯಿತು ಅಂದರೆ ನನಗೆ ನಾನು ನಂಬೋದಿಲ್ಲ. ಸಾಹಿತ್ಯ ಮುಟ್ಟೋದು ಸಾಹಿತ್ಯದ ಬಗ್ಗೆ ವಿವರಣೆಗಳನ್ನು ಕೊಟ್ಟು ನಾನಾ ಜನ ಅದರಲ್ಲಿ ಏನು ಹೇಳಿದಾನೋ ಅದನ್ನು 10 ಜನಕ್ಕೆ ಮುಟ್ಟಿಸೋ ಹಾಗೆ ಮಾಡುವ ಪ್ರಯತ್ನದಿಂದ. ಮಹಾಭಾರತ ವ್ಯಾಸರು ಬರೆದು ಬಿಟ್ಟು ಹೇಳಿ ರಚಿಸಿದ ತಕ್ಷಣ ಏನೂ ಆಗಲಿಲ್ಲ. ಅದನ್ನು ಅನೇಕ ಶತಮಾನಗಳ ಕಾಲ ನಾನಾ ಥರದ ಪುರಾಣಿಕರು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನು ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನು ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆಳಕ್ಕೆ ಇಳಿಯೋ ಸಾಧ್ಯ ಆಯಿತು. ಮತ್ತು ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೆಯದು. ನಾನೇನು ಬಯಸ್ತೀನಿ ಸಾಹಿತ್ಯದಿಂದ ನೀವು ಹೇಳಿದ್ರೆ ಅನುಕೂಲ ಆಗುತ್ತೆ. ಯಾವನು ಓದುಗ? ಓದುವಂಥವನು ಓದುಗ, ಓದಿರೋನು ಓದುಗನಲ್ಲ. ಓದೋನಾದ್ರೂ ಏನು ಬಯಸ್ತಾನೇನು ಬಯಕೆ ಅವನಿಗೆ ಏನು ಬೇಕಾಗಿದೆ? ಅಮೆರಿಕದಲ್ಲಿ ಎಲ್ಲರಿಗೂ ಓದು ಬರ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ. ಅವನು ಓದುವುದಿಲ್ಲ, ಓದು ಬರುತ್ತೆ, ಏನು ಮಾಡೋದಕ್ಕೆ? ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ, ಅದನ್ನ ಎಲ್ಲರೂ ಬಯಸೋದಿಲ್ಲ. ಸರ್ವಜ್ಞ ಹೇಳಿಬಿಟ್ಟಿದ್ದಾನೆ ಎಲ್ರಿಗಲ್ಲ ಅಂತ. ಎಲ್ರಿಗೆ ಅಲ್ಲ ಅಂದರೆ ಎಲ್ರಿಗೆ ಬೇಡ ಅಂತಲ್ಲ, ಎಲ್ಲರೂ ಬರೋದಿಲ್ಲ ಅದು ಹತ್ರ ಅಷ್ಟೇ. ಸಾಹಿತ್ಯವೇನು, ಸಂಗೀತವಾಗ್ಬೋದು, ಯಾವ ಕಲೆಯೇ ಆಗಲಿ, ಅದನ್ನು ಸಾರ್ವತ್ರಿಕ ಬಳಸೋದು ಅಂದರೆ ಏನರ್ಥ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಾಹಿತ್ಯಕ್ಕೋಸ್ಕರ ಮಾಡೋ ಸಾಧ್ಯ ಆಗೋದಿಲ್ಲ. ಅಂದರೆ ಜನ ಮನಸ್ಸನ್ನು ತಿದ್ದೋದಕ್ಕೆ ತತ್ಕ್ಷಣ ಕೆಲವು ಕೆಲಸಗಳಾಗಬೇಕಾದ ಪಕ್ಷದಲ್ಲಿ, ಉತ್ತಮ ಜನಾಂಗಲ್ಲಿ ಸೃಷ್ಟಿಯಾಗಬೇಕಾದ ಪಕ್ಷದಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಶಿಕ್ಷಣ ಒಂದು ಅಂಶವಾಗಿ ಉತ್ತಮ ಸಾಹಿತ್ಯವೂ ಇರ್ಬೋದು. ಆದರೆ ಸಾಹಿತ್ಯ ಎಲ್ಲ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನವದೆಹಲಿಯಲ್ಲಿ ಇಂದು ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025ರಲ್ಲಿ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ದೇಶಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಒದಗಿಸಿದೆ. ಸಂವಹನ ಇಲಾಖೆಯ ಕೇಂದ್ರ ರಾಜ್ಯ ಸಚಿವ ಡಾ ಚಂದ್ರಶೇಖರ ಪೆಮ್ಮಸಾನಿ ಸಿಮ್ ಕಾರ್ಡ್ಗಳ ದುರುಪಯೋಗ ತಡೆ ಕುರಿತ ಉಪಕ್ರಮಗಳ ಬಗ್ಗೆ ಇಂದು ಪರಿಶೀಲನಾ ಸಭೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇದೇ ಶುಕ್ರವಾರ ನಡೆಯಲಿರುವ ನಾರ್ಕೋ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ಮಾರಾಟ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಆಯೋಜಿತವಾಗಿರುವ ಈ ಸಭೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದ ದಾಸಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 3 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ

ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಂಗಳೂರಲ್ಲಿ ಇಂದು ಭಾರತದ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಖಾತೆ ಸಚಿವರಾದಂಥ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಪರಿಶಿಷ್ಟ ಸಮುದಾಯದ ಜನರ ಮೇಲೆ ದೌರ್ಜನ್ಯ ಕುರಿತ ದೂರುಗಳು ದಾಖಲಾದಲ್ಲಿ ಅವುಗಳ ಬಗ್ಗೆ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಪಿಎಸ್ ಕಾಂತರಾಜು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಇಂದು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಅಂಗವಾಗಿ ನಗರದ ಚಾಮರಾಜೇಶ್ವರ ದೇಗುಲದ ಆವರಣದಲ್ಲಿ ಇಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂದು ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನೊಂದು ಪಂದ್ಯದಲ್ಲಿ ಬೋಸ್ನಿಯಾ ತಂಡವು ಕತಾರ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನೀವು ಚೂನ್ ಮಾಡಿದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:04:12. ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗಾನ ಭಜನದಲ್ಲಿ ನಾವಿವತ್ತು ಮಾತಾಡಿದಂತಹ ವಿಷಯ ಪಾಸ್ವರ್ಡ್, ದ ಡಿಜಿಟಲ್ ಕೀ. ಡಿಜಿಟಲ್ ಪ್ರಪಂಚಕ್ಕೆ ಪಾಸ್ವರ್ಡ್ ಅನ್ನೋದು ಒಂದು ಕೀ. ಈ ಕೀ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ. ಹಾಗೆ ಸ್ನೇಹಿತರು ಸಹ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನೀವು ಸಹ ತಿಳಿಸಬಹುದು ನೀವು ಹೇಗೆ ಪಾಸ್ವರ್ಡ್ನ ಸೆಟ್ ಮಾಡ್ತೀರಾ, ಎಷ್ಟು ಕ್ರಿಯೇಟಿವ್ ಆಗಿ ಸೆಟ್ ಮಾಡ್ತೀರಾ, ಏನೆಲ್ಲ ಐಡಿಯಾಸ್ನ ನೀವು ಯೂಸ್ ಮಾಡ್ತೀರಾ ಪಾಸ್ವರ್ಡ್ನ ಸೆಟ್ ಮಾಡೋದಕ್ಕೆ, ಹಾಗೇನೆ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳೋದಕ್ಕೆ ಏನೆಲ್ಲ ಟ್ರಿಕ್ಸ್ನ ಯೂಸ್ ಮಾಡ್ತೀರಾ ಅಂತ ಸಹ ತಿಳಿಸ್ಬಹುದು. ಹಾಗೆ ಪಾಸ್ವರ್ಡ್ನ ಮರೆತು ಪ್ರಾಬ್ಲಮ್ ಆಗಿದ್ದೀಯಾ ನಿಮಗೆ ಯಾವಾಗಲಾದರೂ, ಹಾಗೆ ಆಗಿದ್ರೆ ಅದನ್ನು ಸಹ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ ಸ್ನೇಹಿತರೆ. ಈಗ ಬದ್ಮಾಶ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಟಿಪ್ಪು ಹಾಗೂ ತಂಡದವರ ಗಾಯನ, ಆಕಾಶ್ ಶ್ರೀವತ್ಸರವರ ರಚನೆ, ಜುಡಾ ಸ್ಯಾಂಡಿರವರ ಸಂಗೀತ ಸಂಯೋಜನೆ.

ಈಗ ಟಗರು ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಅನನ್ಯ ಭಟ್ ಹಾಗೂ ತಂಡದವರು. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಚರಣ್ ರಾಜ್.

ಗಾನ ಭಜನ ಕಾರ್ಯಕ್ರಮದ ನಮ್ಮ ಮುಂದಿನ ಗೀತೆ ಯಾವ ಚಿತ್ರದ್ದು ಅಂದ್ರೆ ಬಚ್ಚನ್ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಸಾಹಿತ್ಯ ಕವಿರಾಜ್, ಸಂಗೀತ ವಿ ಹರಿಕೃಷ್ಣ.

0: ಹಲೋ.
1: ಗಾನ ಭಜನದಲ್ಲಿ ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಉಪ್ಪಿಟ್ಟು ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಹಾಗೂ ತಂಡದವರ ಗಾಯನ, ಉಪೇಂದ್ರ ರವರ ರಚನೆ, ಗುರುಕಿರಣ್ ರವರ ಸಂಗೀತ ಸಂಯೋಜನೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಮುದ್ದಿಸದೇಕೆಂದು ಕೊರಗದಿರು, ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ. ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು, ಮಗುವು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತಿರೆ ನಿನ್ನ ರಗಳೆಗಾರಿಗೆ ಬಿಡುವೋ ಮಂಕುತಿಮ್ಮ. ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತಿರೆ ನಿನ್ನ ರಗಳಿಗಾರಿಗೆ ಬಿಡುವೋ ಮಂಕುತಿಮ್ಮ.

ಹೊಗಳಿಕೆ ಎಂಬುದು ಎಲ್ಲರೂ ಬಯಸುವ ವಸ್ತು ಆಗಿಬಿಟ್ಟಿದೆ. ಅದರಲ್ಲೂ ಏನಾದರೂ ಸಾಧನೆ ಮಾಡಿದಾಗ ತನ್ನ ಸಾಧನೆಯನ್ನು ಕುರಿತು ಎಲ್ಲರೂ ಮೆಚ್ಚಬೇಕು, ಹಾಡಿ ಹರಸಬೇಕು ಎಂದು ಜನ ಬಯಸುತ್ತಾರೆ. ಅದಕ್ಕಾಗಿ ಆಟದಲ್ಲಿ ಗೆದ್ದಾಗ, ಕೆಲಸದಲ್ಲಿ ಉನ್ನತ ಸ್ಥಾನ ಪಡೆದಾಗ, ದಾನ ಧರ್ಮ ಮಾಡಿ ಉದಾರತೆ ಮೆರೆದಾಗ, ಸ್ಪರ್ಧೆಗಳಲ್ಲಿ ವಿಜಯಿಯಾದಾಗ, ವಿದ್ಯೆಯಲ್ಲಿ ಉನ್ನತಿ ಸ್ಥಾನ ಗಳಿಸಿದಾಗ ಜನ ಸನ್ಮಾನ ಸಭೆಗಳನ್ನು ಏರ್ಪಡಿಸುವುದು, ಪ್ರಶಸ್ತಿ ನೀಡುವುದು, ಉಡುಗೊರೆಗಳನ್ನು ಕೊಡುವುದು, ಮೆರವಣಿಗೆ ಮಾಡುವುದು ಕಾಣುತ್ತೇವೆ. ಆದರೆ ಇದು ಎಲ್ಲರಿಗೂ ದಕ್ಕುವ ಭಾಗ್ಯ, ಅದೃಷ್ಟವಲ್ಲ. 100ಕ್ಕೆ 90 ಜನರ ಸಾಧನೆಯನ್ನು, ಸಾಮರ್ಥ್ಯವನ್ನು, ಗೆಲುವನ್ನು, ಸಾಹಸವನ್ನು ಜನ ಗುರುತಿಸುವುದೇ ಇಲ್ಲ. ಕೇವಲ ಪ್ರದರ್ಶನ ಮಾಡುವರನ್ನು, ದೊಡ್ಡಸ್ತಿಕೆಯಿಂದ ಮೆರೆಯುವರನ್ನು, ಅಧಿಕಾರದಲ್ಲಿರುವವರನ್ನು, ಪ್ರತಿಷ್ಠಿತರಷ್ಟೇ ಜನ ಗಮನಿಸುತ್ತಾರೆ. ನಿಜವಾದ ಸಾಧನೆ ಮಾಡಿದ ಬಡವರನ್ನು, ಸಾಮಾನ್ಯರನ್ನು, ತ್ಯಾಗಿಗಳನ್ನು ಮೆಚ್ಚಿ ಹರಿಸಿ ಸನ್ಮಾನಿಸುವುದಿಲ್ಲ. ಹೀಗಾಗಿ ಅನೇಕರು ನಮ್ಮ ಸಾಧನೆಗಳನ್ನು ಗುರುತಿಸಲಿಲ್ಲವಲ್ಲ, ಮೆಚ್ಚಲಿಲ್ಲವಲ್ಲ, ಸನ್ಮಾನಿಸಲಿಲ್ಲವಲ್ಲ ಎಂದು ಕೊರಗುತ್ತಾರೆ. ನಮ್ಮನ್ನು ನಮ್ಮವರು ಮೆಚ್ಚುತ್ತಾರೆ ಅಷ್ಟೇ ಸಾಕು, ಎಲ್ಲರೂ ಮೆಚ್ಚದಿದ್ದರೆ, ಗೌರವಿಸದಿದ್ದರೆ ಕೊರಗಬೇಕಾಗಿಲ್ಲ ಎಂದು ತಿಳಿಯುವರು ಕಡಿಮೆ ಜನ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಗಾದೆ ಇದೆ. ನಮ್ಮ ತಾಯಿ ತಂದೆ

ಬಂಧು ಬಳಗಕ್ಕೆ ನಾವು ಬೇಕು. ಏಕೆಂದರೆ ಅವರು ನಮ್ಮವರು, ಅವರಿಗೆ ನಾವು ಬೇಕಾದವರು. ಉಳಿದವರಿಗೆ ಏಕೆ ಬೇಕು? ಅವರವರ ಮಕ್ಕಳು ಅವರವರಿಗೆ ಪ್ರೀತಿ ಪಾತ್ರರು, ಶ್ಲಾಘನೆಗೆ ಬೇಕಾದವರು. ನಮ್ಮ ಮಕ್ಕಳು ಸ್ಪರ್ಧೆಯಲ್ಲಿ ಗೆದ್ದರೆ ನಮ್ಮ ತಾಯಿ ತಂದೆಯರಿಗೆ ನಮಗೆ ಸಂತೋಷ. ನಮ್ಮ ಮಗ ಗೆಲ್ಲಲಿಲ್ಲವಲ್ಲ ಎಂಬ ಭಾವನೆ ಉಳಿದ ತಾಯಿ ತಂದೆಯರಿಗಿದ್ದಾಗ ಅವರು ಹೇಗೆ ಮೆಚ್ಚಲು ಸಾಧ್ಯ? ಆದ್ದರಿಂದ ಎಲ್ಲರೂ ಮೆಚ್ಚಬೇಕು ಎಂದರೆ ಹೇಗೆ ಸಾಧ್ಯ? ಅವರವರ ಮಕ್ಕಳು ಅವರವರಿಗೆ ಹೆಚ್ಚು. ಹಾಗೆ ಲೋಕದಲ್ಲಿ ಜನರಿಗೆ ಅವರವರದೇ ಆದ ಇಷ್ಟಾನಿಷ್ಟಗಳಿರುತ್ತವೆ. ಅದರಿಂದ ನಾವು ಸಾಧಿಸಿದ್ದೇವೆ, ಎಲ್ಲರೂ ನಮ್ಮನ್ನು ಮೆಚ್ಚಲಿಲ್ಲ ಎಂದು ದುಃಖಿಸಬೇಕಿಲ್ಲ. ಆತ್ಮತೃಪ್ತಿ, ಅಲ್ಪತೃಪ್ತಿ ನಮಗಿದ್ದರೆ ಸಾಕು. ಆದ್ದರಿಂದಲೇ ಜಗ ಎನ್ನ ಮುದ್ದಿಸದು ಅದೇಕೆ ಎಂದು ಕೊರಗದಿರು ಅಂತ DVG ಹೇಳುತ್ತಾರೆ.

ಬಾಳ್ವಾತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ. ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವಾತಂಗೆ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೆ. ನೀಗುವುದು ಹಸಿವನ್ ಉಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ. ನೀಗುವುದು ಹಸಿವನ್ ಉಣಿಸೆಂತಪ್ಪುದಾದೊಡಂ ಬಾಗಿಸದಿರಾತ್ಮವನು ಮಂಕುತಿಮ್ಮ.

ಆತ್ಮಾಭಿಮಾನ, ಆತ್ಮಗೌರವ, ಆತ್ಮತೃಪ್ತಿ ಪ್ರತಿಯೊಬ್ಬರಿಗೂ ಮುಖ್ಯ. ನಿಜವಾದ ಆತ್ಮಸಂತೋಷ, ಆದರ್ಶಪ್ರಾಯವಾದ ನೆಮ್ಮದಿ ಎಲ್ಲಿರುತ್ತೆ ಗೊತ್ತೇ? ತನಗೇನು ದೇವರು ಕೊಟ್ಟಿರುತ್ತಾನೋ, ತನಗೆಷ್ಟು ಕೊಟ್ಟಿರುತ್ತಾನೋ, ಪೂರ್ವಜನ್ಮದ ಸುಕೃತದಿಂದ ಏನು ಲಭ್ಯವಿರುತ್ತದೋ ಅದನ್ನು ಭಗವಂತನ ಅನುಗ್ರಹ, ನನ್ನ ಪಾಲಿನ ಪುಣ್ಯ ಎಂದು ತಿಳಿದು ಬಾಳಿದವನೇ ಧನ್ಯನು ಪುಣ್ಯನು ಎನ್ನುತ್ತಾರೆ ಡಿ ವಿ ಜಿ. ಹೀಗಿರುವವನು ಅಂಬುಲಿ ಕುಡಿದರೂ, ರಾಗಿ ಮುದ್ದೆ ಉಂಡರೂ ತೃಪ್ತಿಯಿಂದಿರಲು ಸಾಧ್ಯ? ತಾನು ದುಡಿದು ತಿನ್ನುವ ರಾಗಿ ಮುದ್ದೆ ಊಟದ ಸಮಾನ ಕಾಗೆಯ ಮೃಷ್ಟಾನ್ನ ಭೋಜನ ಬರುವುದಿಲ್ಲ ಎಂದು ತಿಳಿಯಬೇಕು. ಕಾಗೆ ಮನೆಯಿಂದ ಮನೆಗೆ ಹಾರುತ್ತೆ, ಎಲ್ಲರ ಅಂಗಳದಲ್ಲಿ ಇಣುಕುತ್ತೆ, ಎಂಜಲು ತೊಟ್ಟಿಗಳ ಬಳಿ ಸುಳಿಯುತ್ತೆ. ಹಬ್ಬ, ಮದುವೆ, ಹುಟ್ಟುಹಬ್ಬ, ತಿಥಿ ಮೊದಲಾದವುಗಳನ್ನು ಆಚರಿಸಿದವರ ಮನೆಯ ಮುಂದೆ ಊಟ ಮಾಡಿ ಎಸೆದ ಬಾಳೆ ಎಲೆಯನ್ನು ಕಂಡು ಅದರಲ್ಲಿ ಜನ ತಿನ್ನದೇ ಬಿಟ್ಟಿದ್ದ ಹಪ್ಪಳ, ಸಂಡಿಗೆ, ಹೋಳಿಗೆ, ಚಿರೋಟಿ, ಲಾಡು, ಪೇಣಿ, ಪಲ್ಯ, ಜಿಲೇಬಿ, ಜಾಮೂನು ಮೊದಲಾದ ರುಚಿ ರುಚಿ ರುಚಿಯಾದ ಭಕ್ಷ್ಯಗಳನ್ನು, ಎಂಜಲು ಮೃಷ್ಟಾನ್ನವನ್ನು ಅದು ತಿನ್ನುತ್ತದೆ. ಗಂಜಿ ಕುಡಿಯುವ ಬಡವ ಕಾಗೆ ತಿನ್ನುವ ಎಂಜಲು ಮೃಷ್ಟಾನ್ನವನ್ನು ಕಂಡು ಕರುಬಬೇಕಾಗಿಲ್ಲ. ಆಹಾರ ಯಾವುದು ಎಂಬುದು ಮುಖ್ಯವಲ್ಲ, ಅದು ಕದ್ದದ್ದೇ, ದುಡದದ್ದೇ, ಅನ್ಯರದ್ದೇ ಎಂಬುದನ್ನು ಗಮನಿಸಬೇಕು. ಅದು ಬಹಳ ಮುಖ್ಯ. ಇಷ್ಟಕ್ಕೂ ಆಹಾರ ಅದ್ಧೂರಿಯಾಗಿದ್ದರೇನು ಬಂತು, ಸರಳವಾಗಿದ್ದರೇನು ಬಂತು, ಅದು ಚಿರೋಟಿ ಆದರೇನು, ರೊಟ್ಟಿ ಆದರೇನು, ಹಸಿವಿನ ಬಾಧೆ ತೀರಿಸುತ್ತದೆ, ಆರೋಗ್ಯಕ್ಕೆ ಕಾರಣವಾಗುತ್ತದೆ, ಪೌಷ್ಟಿಕ ಆಹಾರವಾಗುತ್ತದೆ ಎಂಬ ರೀತಿಯ ದೃಷ್ಟಿ ಬಹಳ ಮುಖ್ಯ. ಹೊಟ್ಟೆ ತುಂಬಲು ಊಟ ನಾಲಿಗೆ ತಲಿಸಲು ಹೋದರೆ ಹೊಟ್ಟೆ ತುಂಬೀತೆ? ಆದ್ದರಿಂದ ನಾವು ಉದರ ನಿಮಿತ್ತ ಸ್ವೀಕರಿಸುವ ಆಹಾರ ನಮ್ಮ ದುಡಿಮೆಯ ಫಲ ಆಗಿರಬೇಕು, ಆತ್ಮವಂಚನೆಯ ಫಲ ಆಗಿರಬಾರದು. ಇನ್ನೊಬ್ಬರ ಹಂಗಿಲ್ಲದೆ ಆತ್ಮಗೌರವ ಉಳಿಸಿಕೊಂಡು ಗಳಿಸಿಕೊಂಡ ಸಂಪಾದನೆ ಆಗಿರಬೇಕು. ಅದು ನಿಜವಾದ ಸಾತ್ವಿಕ ಆಹಾರ. ಹೊಟ್ಟೆಪಾಡಿಗೆ, ನಾಲಿಗೆ ಚಪಲಕ್ಕೆ, ಘನತೆ ಗೌರವ ಕಳೆದುಕೊಂಡು

0: ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ವಿವಿಧ ಭಾರತಿ 102.9 ಎಫ್ಎಂ.
1: ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಟಿಪ್ಪುರವರ ಗಾಯನ, ಗೌಸ್ಪೀರ್ ರವರ ರಚನೆ, ವಿ ಹರಿಕೃಷ್ಣರವರ ಸಂಗೀತ ಸಂಯೋಜನೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ

0: ಈ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂಥ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ದ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚು ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು

ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡು ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024 ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತ್ರಾಸ್ತ್ರ ಮತ್ತು 2000 ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದಂತಹ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ ಆರ್ಕೆ ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ ಎರಡು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೆನಡಾ, ಸ್ವಿಟ್ಜರ್ಲೆಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05

107.9 FM. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:55:52. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡಿದಂಥ ವಿಷಯ ಪಾಸ್ವರ್ಡ್, ಡಿಜಿಟಲ್ ಜಗತ್ತಿಗೆ ಕೀ ಅನ್ನೋ ವಿಷಯದ ಬಗ್ಗೆ ಮಾತಾಡ್ವಿ. ಇನ್ನು ನಿಮ್ಮೆಲ್ಲರ ಸಂದೇಶಗಳನ್ನ ಓದಬೇಕಾಗಿದೆ. ಇನ್ನು ಕೆಲವೇ ಸಮಯದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಪಾಸ್ವರ್ಡ್ ಕುರಿತಾದ ನಿಮ್ಮ ಕಥೆಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ಪಾಸ್ವರ್ಡ್ನ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಸೆಟ್ ಮಾಡ್ತೀರಾ ಅಂತ ಕೂಡ ತಿಳಿಸಿ. ಹಾಗೆ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸ್ನ ಕೂಡ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ರನ್ನಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ರವರ, ಗಾಯನ ಕೆ ಕಲ್ಯಾಣ್ ರವರ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹನುಮಂತಪ್ಪ ಹುಲುಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಹಾಗೆ ಕೌಸಲ್ಯ ಬನಶಂಕರಿಯಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಓಲ್ಡ್ ಇಸ್ ಗೋಲ್ಡ್ನ ಎಲ್ಲ ಹಾಡುಗಳನ್ನ ಮೆಚ್ಚಿದ್ರು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿತ್ತು. ಇಳಿ ಹೊತ್ತಿನಲ್ಲಿ ಮೂಡಿ ಬಂದ ಸುಂದರ ಸುರಸುಂದರ ಎಂಬ ಹಳೆಯ ಇಂಪಾದ ಗೀತೆ ಮನಕ್ಕೆ ಮುದ ನೀಡಿತು, ಖುಷಿಯಾಯಿತು ಅಂತ ತಿಳಿಸಿದ್ರು. ಹಾಗೆ ಶುಭ ಸಂಜೆ ಕುಸುಮ ಮೇಡಮ್, ಸಾಯಂಕಾಲದ ಪ್ರಸಾರದ ಹಳೆ ಕನ್ನಡ ಹಾಡುಗಳನ್ನ ಕೇಳ್ತಾ ಇದ್ದೀವಿ, ಹಾಡುಗಳು ಇಷ್ಟ ಆಗ್ತಾ ಇವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ರು. ಆನಂದ ಕುಲಕರ್ಣಿ ಸುಲೇಪೀಠದಿಂದ, ಹಾಗೆ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಬಂದಿತ್ತು. ಓಲ್ಡಿಸ್ಗಳನ್ನ ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ. ಹಾಗೆ ಶಾಂತಾಚಾರ ಬಡಿಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕೆಲಸದ ಒತ್ತಡದ ಸಂಜೆಯ ಹೊತ್ತಿನಲ್ಲಿ ಹಳೆಯ ಮಧುರವಾದ ಹಾಡುಗಳನ್ನ ಕೇಳುವುದೇ ಒಂದು ಅದ್ಭುತ ಅನುಭವ. ಆ ಹಾಡುಗಳು ಕೇವಲ ಸಂಗೀತವಲ್ಲ, ಆ ಒಂದು ಕಾಲದ ಸುಂದರ ನೆನಪುಗಳು. ನಿರೂಪಕರು ತಮ್ಮ ಕಂಠಸಿರಿ ಮತ್ತು ಹಾಡುಗಳ ಹಿಂದಿರುವ ಸಣ್ಣ ಸಣ್ಣ ಮಾಹಿತಿಗಳ ಮೂಲಕ ರಸವತ್ತಾಗಿಸುತ್ತಿದ್ದಾರೆ. ಆ ಹಳೆಯ ಕಾಲದ ಮಧುರ ಸುಮಧುರ ಗೀತೆಗಳನ್ನು ಕೇಳುಗರ ಮನಸ್ಸಿಗೆ ತರುವ ಆ ಒಂದು ಶಾಂತಿ ಮತ್ತು ನೆಮ್ಮದಿ ವರ್ಣಿಸಲ ಸಾಧ್ಯ. ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ರು. ಹಾಗೆ ಮಂಗಳ ಮೈಸೂರಿಂದ ಸಂದೇಶ ಕಳಿಸಿದ್ರು. ಮುಸ್ಸಂಜೆಯ ಓಲ್ಡಿಸ್ ಗೋಲ್ಡ್ ಹಾಡುಗಳು ಇಷ್ಟ ಆಯಿತು ಮೇಡಮ್ ಅಂತ. ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಓಲ್ಡಿಸ್ ಗೋಲ್ಡ್ನ ಎಲ್ಲ ಹಾಡುಗಳು ಒಂದಕ್ಕಿಂತ ಸೂಪರ್, ಕೇಳಲು ತುಂಬ ಇಂಪಾಗಿವೆ ಅಂತ ಹೇಳ್ತಾ ಇದ್ರು. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ. ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ನಂಬರ್ ರನ್ನಿಂಗ್ ವಿತ್ 00741 ಇವರ ಸಂದೇಶ ಬಂದಿತ್ತು. ಓಲ್ಡಿಸ್ ಗೋಲ್ಡ್ನ ಗೀತೆಗಳನ್ನು ಮೆಚ್ಚಿದ್ರು ಇವರು. ಹಾಗೆ ಪಾಸ್ವರ್ಡ್ ಕುರಿತಾದ ಗಾನ ಭಜನಾ ಕಾರ್ಯಕ್ರಮದ ವಿಷಯದ ಬಗ್ಗೆ ಇವರು ಕೂಡ ಸಂದೇಶವನ್ನು ಕಳಿಸಿದ್ರು. ಪಾಸ್ವರ್ಡ್ನ ಮರ್ತು ಹೋಗ್ತೀನಿ, ಹಾಗಾಗಿ ಚಿಕ್ಕ ಡೈರಿಯಲ್ಲಿ ಬರೆದಿಟ್ಕೊಳ್ಳೋಂಥ ಅಭ್ಯಾಸ ಆಯಿತು, ಈಗ ಒಂದು ದೊಡ್ಡ ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರ ಸಂದೇಶ. ಪಾಸ್ವರ್ಡ್ನ ಬಗ್ಗೆ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಾನು ನನ್ನ ಮೊಬೈಲ್ನ ಪಾಸ್ವರ್ಡ್ನ ನನ್ನ ಕಾರ್ನ ಸಂಖ್ಯೆಯನ್ನು ಇಟ್ಟಿದ್ದೇನೆ, ಹಾಗೆ ನನ್ನ ಎ ಟಿ ಎಂ ಕಾರ್ಡ್ನ ಸಂಖ್ಯೆ, ನನ್ನ ಹುಟ್ಟಿದ ವರ್ಷ ಇಟ್ಟಿದ್ದೇನೆ, ಏಕೆಂದರೆ ಇದು ಸುಲಭವಾಗಿ ಮರೆಯಲು ಆಗುವುದಿಲ್ಲ ಅಲ್ವಾ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಪಾಸ್ವರ್ಡ್ ಬಗ್ಗೆ ಒಳ್ಳೆಯ ವಿಚಾರವನ್ನು ತೆಗೆದುಕೊಂಡಿದ್ದೀರಿ, ಡಿಜಿಟಲ್ ಯುಗದಲ್ಲಿ ಪಾಸ್ವರ್ಡ್ ಇಲ್ಲದಿದ್ದರೆ ಸುರಕ್ಷತೆ ಇರುವುದಿಲ್ಲ, ನಮ್ಮ ಮಾಹಿತಿ ಇತರರಿಗೆ ತಿಳಿಯಬಾರದು ಎಂದರೆ ಪಾಸ್ವರ್ಡ್ ಬೇಕೇ ಬೇಕು, ನಾನು ಅದಲು ಬದಲಾದ ಜನ್ಮ ದಿನಾಂಕದಿಂದ ಪ್ರಾರಂಭಿಸುತ್ತೇನೆ ನನ್ನ ಪಾಸ್ವರ್ಡನ್ನು ಅಂತ ಹೇಳ್ತಾ ಇರೋದು ಮೈಸೂರು ವಿದ್ಯಾರಣ್ಯಪುರಂನ ರಾಮ್ ಪ್ರಸಾದ್ ರವರು. ಹಾಗೆ ಅದ್ಭುತವಾದ ಬದುಕಿನ ಅರ್ಥವನ್ನು ಕವನ ಅಂದರೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪಾಸ್ವರ್ಡ್ನ ಕುರಿತಾಗಿ, ಜನ್ಮ ತಾರೀಕು ನನ್ನ ಪಾಸ್ವರ್ಡ್, ಮರೆಯೋದಕ್ಕೆ ಆಗೋದಿಲ್ಲ, ಮಿಸ್ ಆಗೋದಿಲ್ಲ, ಏನಂತೀರಿ ಅಂತ ಕೇಳ್ತಾ ಇದ್ದಾರೆ ಅಥಣಿಯಿಂದ ಅನಿತಾ ಚಂದ್ರಕಾಂತ್ ರವರು. ಧನ್ಯವಾದ ನಿಮ್ಮ ಮೆಚ್ಚುಗೆಯ ಮಾತಿಗೆ. ಹಾಗೆ ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ, ಹಳೆಯೂರು ಕಾಕನಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ತುಣುಕು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ರಾಗಿ ಮುದ್ದೆ ಬಗ್ಗೆ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನಿಜವಾಗಿಯೂ ಕೇಳಿ, ಜೀವನ ಸಾರ್ಥಕ ಡಿ ವಿ ಜಿ ಅವರು ಎಷ್ಟು ಅದ್ಭುತವಾಗಿ ವರ್ಣಿಸುವ ಕೆಲಸ ಮಾಡಿದ್ದಾರೆ. ಕಗ್ಗದ ಸಿರಿ ತುಂಬ ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ವಾಣಿಶ್ರೀ ಧಾರವಾಡದಿಂದ, ನಾನು ಹಲವು ಬಾರಿ ಪಾಸ್ವರ್ಡ್ ಮರೆತು ತಲೆ ಕೆಡಿಸಿಕೊಂಡಿದ್ದೇನೆ, ಕೆಲವು ಸಲ ಸರಿ ಇದ್ದರೂ ರಾಂಗ್ ಅಂತ ಹೇಳುತ್ತೆ, ಏನು ಮಾಡೋದು. ಆದರೆ ಇನ್ನು ಮುಂದೆ ನೀವು ಹೇಳುವ ಕೆಲವು ಜಾಗರೂಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಸ್ವರ್ಡ್ಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತೇನೆ ರೀ. ಹಾಗೆ ನಿಮ್ಮ ಪೆಪಿ ಹಾಡುಗಳು ಸೂಪರ್ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ನಮಸ್ಕಾರ, ಗಾನ ಭಜನಾ ಕಾರ್ಯಕ್ರಮದಲ್ಲಿ ವಿಷಯ ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಸೊಗಸಾಗಿ ಇಂಪಾಗಿ ಮೂಡಿ ಬಂತು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಯಾವ ಚಿತ್ರದ ಗೀತೆ ಇದು ಅಂದರೆ ರಾಬರ್ಟ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ರವರ ಗಾಯನ, ಯೋಗರಾಜ್ ಭಟ್ ರವರ ರಚನೆ, ಅರ್ಜುನ್ ಜನ್ಯಾರವರ ಸಂಗೀತ ಸಂಯೋಜನೆ.

0: ಪೆಪಿ ಹಾಡುಗಳನ್ನ ಕೇಳಿ ಖುಷಿಯಾಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 6640 ವಾಸುಕೀರ್ ಅವರ ಸಂದೇಶ, ಹಾಗೆ ನಂಬರ್ ರನ್ನಿಂಗ್ ವಿತ್ 83482 ಇವ್ರು ಹೇಳ್ತಾ ಇದ್ದಾರೆ ಪಾಸ್ವರ್ಡ್ನ ಮರೆತು ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ಇವತ್ತು ಪಾಸ್ವರ್ಡ್ನ ಕುರಿತು ನಾವು ಮಾತಾಡಿದ್ವಿ. ಘನ ಭಜನಾ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝೂಕಿ ಸಹ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿದ ಪಾಕಿಸ್ತಾನದ ಕ್ರಮಕ್ಕೆ ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ವೇದಿಕೆಯನ್ನು ರಾಜಕೀಯಗೊಳಿಸಲಾಗುತ್ತಿದೆ ಎಂದು ಪಾಕಿಸ್ತಾನವನ್ನು ಆರೋಪಿಸಿರುವ ಭಾರತ, ಸಹ ಅಧ್ಯಕ್ಷ ಸ್ಥಾನದಲ್ಲಿದ್ದರೂ ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳುವ ಬದಲು ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸಿರುವ ಹಿನ್ನೆಲೆಯಲ್ಲಿ ಟೆಹರಾನ್ನ ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ನಾಗರಿಕರಿಗಾಗಿ ಹೊಸ ಸಲಹೆ ಪ್ರಕಟಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆ ಮತ್ತು ಒಟ್ಟಾರೆ ಪರಿಸ್ಥಿತಿಯ ಸುಧಾರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಪರಿಗಣಿಸಬಹುದು ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಮುಂದಿನ 2 ದಿನಗಳ ಕಾಲ ರಾಜ್ಯದಲ್ಲಿನ ಡೇಟಾ ಸೆಂಟರ್ ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮಹತ್ವದ ತಾಂತ್ರಿಕ ನಿರ್ವಹಣೆ ಮತ್ತು ಭದ್ರತಾ ಸುಧಾರಣೆ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಕಾರಣ ತಾತ್ಕಾಲಿಕವಾಗಿ ಈ ಸೇವೆ ಇರುವುದಿಲ್ಲ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗಾಗಿ ಪ್ರಾಯೋಗಿಕ ಆಧಾರದ ಮೇಲೆ 6 ಕಿಶೋರಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂತು ತಿಳಿಸಿದ್ದಾರೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶದ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು

ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಂ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಬಿ ಮಂಜುನಾಥ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:04 ಆಗಿದೆ. ಬುಧವಾರದ ವಿಶೇಷ ಕಾರ್ಯಕ್ರಮವನ್ನ ಆರಂಭಿಸುವ ಸಮಯ. ಮಧುರವಾದ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತ ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ವಿಶೇಷವಾಗಿ ಗಜಲ್ ಶೈಲಿಯ ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಸಹ ಅಂಥದ್ದೇ ಗೀತೆಗಳನ್ನ ಕೇಳಿಸೋದಕ್ಕೆ ನಾನು ರೆಡಿ, ಕೇಳೋದಕ್ಕೆ ನೀವು ರೆಡಿ ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ಸಹ ಗೀತೆಗಳನ್ನ ಕೇಳ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಅಂದರೆ ಗೀತೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483029489 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಈಗ ಇವತ್ತಿನ ಮಧುರ ಆಲಾಪ ಕಾರ್ಯಕ್ರಮದ ಮೊದಲನೇ ಗೀತೆ ಮುಡಿ ಬರ್ತಾ ಇದೆ. ಅನುಪಮ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ S.ಜಾನಕಿರವರ ಗಾಯನ, ದೊಡ್ಡರಂಗೇಗೌಡರವರ ರಚನೆ, ಅಶ್ವಥ್ ವೈದಿರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು, ಅದರಲ್ಲೂ ಅತಿ ಮಧುರವಾಗಿರುವಂತಹ ಗೀತೆಗಳು, ಗಝಲ್ ಶೈಲಿಯ ಗೀತೆಗಳನ್ನ ಕೇಳ್ತಾ ಸಾಗೋದು. ಅಂಥದ್ದೇ ಗೀತೆಗಳನ್ನ ಕೇಳೋದಕ್ಕೆ ಕೇಳಿಸೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ಈಗಾಗಲೇ ಒಂದು ಗೀತೆಯನ್ನು ಕೇಳಿದ್ದಾಯಿತು, ಮತ್ತಷ್ಟು ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ನಿಮಗಾಗಿ ನಿಮಗೆ ಕೇಳಿಸೋದಕ್ಕಾಗಿ ಕಾಯ್ತಾ ಇವೆ. ಈಗ ಮೂಡಿ ಬರ್ತಿರುವಂತಹ ಗೀತೆ ಆನ್ಪದ್ ಚಿತ್ರದ್ದು, ಲತಾ ಮಂಗೇಶ್ಕರ್ ರವರ ಗಾಯನ, ರಾಜಾ ಮೆಹದಿ ಅಲಿ ಖಾನ್ ರವರ ರಚನೆ, ಮದನ್ ಮೋಹನ್ ರವರ ಸಂಗೀತ ಸಂಯೋಜನೆ.

ಮಿಕ್ಸ್ಡ್ ಮೆಲೋಡೀಸ್, ಮಧುರವಾದ ಹಿಂದಿ ಮತ್ತು ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಅಮೇರಿಕಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿರವರ ಗಾಯನ, ಗೋಪಾಲಕೃಷ್ಣ ಅಡಿಗರವರ ರಚನೆ, ಮನೋಮೂರ್ತಿರವರ ಸಂಗೀತ ಸಂಯೋಜನೆ.

ದಿಲ್ಲಿ ಕಾ ತಗ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ರವರ ಗಾಯನ, ಶೈಲೇಂದ್ರರವರ ರಚನೆ, ರವಿರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಸ್ಪರ್ಶ ಚಿತ್ರದು. ಪಂಕಜ್ ಉದಾಸ್ ರವರ ಗಾಯನ, ಇಟಗಿ ಈರಣ್ಣ ರವರ ರಚನೆ, ಹಂಸಲೇಖ ರವರ ಸಂಗೀತ ಸಂಯೋಜನೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7ರಂದು ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 8:31:19 ಬುಧವಾರದ ವಿಶೇಷ ಮಧುರ ಆಲಾಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕನ್ನಡ ಮತ್ತು ಹಿಂದಿ ಗೀತೆಗಳು, ಅದರಲ್ಲೂ ಮಧುರವಾದ ಹಿಂದಿ ಗೀತೆಗಳು, ಮಧುರವಾದ ಕನ್ನಡ ಗೀತೆಗಳು, ಗಜಲ್ ಶೈಲಿಯ ಗೀತೆಗಳನ್ನ ಕೇಳೋದು ಈ ಕಾರ್ಯಕ್ರಮದ ವಿಶೇಷತೆ. ಅಂಥದ್ದೇ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಗೀತೆಗಳನ್ನ ಕೇಳ್ತಾ ನೀವು ಸಹ ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ಗೀತೆಗಳನ್ನ ಮೆಚ್ಚಿಕೊಳ್ತಾ

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಈಗ ಒಂದು ಮಧುರವಾದ ಕನ್ನಡ ಗೀತೆಯನ್ನು ಕೇಳುವಂತಹ ಸಮಯ. ಎದೆಗಾರಿಕೆ ಚಿತ್ರದ ಗೀತೆ ಇದು. ಸಾಧು ಕೋಕಿಲಾರವರ ಗಾಯನ ಮತ್ತು ಸಂಗೀತ, ಸುಮನಾ ಕಿತ್ತೂರವರ ರಚನೆ ಈ ಗೀತೆಗಿದೆ.

ಹಮ್ ಹಾಪ್ ಕೆ ಹೇ ಕೌನ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನ, ದೇವ್ ಕೋಹ್ಲಿ ರವರ ರಚನೆ, ರಾಮ್ ಲಕ್ಷ್ಮಣ್ ರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಮಧುರವಾದ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಸುಮಧುರ ಗೀತೆ ಮೂಡಿ ಬರ್ತಾ ಇದೆ. ಜೊತೆ ಜೊತೆಯಲ್ಲಿ ಚಿತ್ರದಿಂದ ಹಾಡಿದ್ದಾರೆ ಬಾಂಬೆ ಎಸ್ ಜಯಶ್ರೀ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

ಇಂತಹ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ರೆ ಸಮಯ ಮುಂದೆ ಹೋಗೋದೇ ಗೊತ್ತಾಗೋದಿಲ್ಲ. ಈಗ ನಮ್ಮ ಸ್ಟುಡಿಯೋದಲ್ಲಿ 8:50 ಸಮಯ ಆಗಿದೆ. ಎಷ್ಟು ಬೇಗ 50 ನಿಮಿಷಗಳು ಕಳೆದು ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಈಗ ಮತ್ತೊಂದು ಮಧುರವಾದ ಗೀತೆಯನ್ನು ಕೇಳೋಣ. 1942 ಅ ಲವ್ ಸ್ಟೋರಿ ಸಿನಿಮಾದ ಗೀತೆ ಇದು. ಕವಿತಾ ಕೃಷ್ಣಮೂರ್ತಿರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ರಾಹುಲ್ ದೇವ್ ಬರ್ಮನ್ ರವರ ಸಂಗೀತ ಸಂಯೋಜನೆ.

ಇವತ್ತಿನ ಮಧುರ ಆಲಾಪ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಮಾಸ್ತಿ ಗುಡಿ ಚಿತ್ರದಿಂದ ಶ್ರೇಯಾ ಘೋಷಾಲ್ರವರ ಗಾಯನ, ಕವಿರಾಜ್ರವರ ರಚನೆ, ಸಾಧು ಕೋಕಿಲಾರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಧುರ ಆಲಾಪ ಕಾರ್ಯಕ್ರಮ. ಪ್ರಸಾರವಾದಂಥ ಮಧುರ ಗೀತೆಗಳೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಹೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 9:15:54. ಮಧುರವಾದ ಹಿಂದಿ ಗೀತೆಗಳ ಕೇಳುವಂತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಡೋಸನ್ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಯಾದೋಂ ಕಿ ಬಾರಾತ್ ಚಿತ್ರದ ಗೀತೆ ಇದು. ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯರವರ ಗಾಯನ, ಮಜ್ರೂರವರ ರಚನೆ, ಆರ್ ಡಿ ಬರ್ಮನ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗೀತೆಗಳನ್ನು ಮೆಚ್ಚಿ ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ನೀವು ಕೂಡ ಸಂದೇಶವನ್ನು ಕಳಿಸಬಹುದು, ಗೀತೆಗಳು ನಿಮಗೆ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನು ತಿಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029483091029. ಈಗ ಆರಾಧನಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಅವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಎಸ್ ಟಿ ಬರ್ಮನ್ರವರ ಸಂಗೀತ ಸಂಯೋಜನೆ.

ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಈಗ ದಿವಾನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್ ರವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ಖಾಕಿ ಸಿನಿಮಾದಾಗಿದೆ ಈಗ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ಸಮೀರ್ ರವರ ರಚನೆ, ರಾಮ್ ಸಂಪತ್ ರವರ ಸಂಗೀತ ಸಂಯೋಜನೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:27 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಕುಚ್ ಕುಚ್ ಹೋತಾ ಹೇ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್, ಮನ್ಪ್ರೀತ್ ಅಖ್ತರ್ ರವರ ಗಾಯನ, ಸಮೀರ್ ರವರ ರಚನೆ, ಜತಿನ್ ಲಲಿತ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಒಂದು ಹಾಡಿನ ನಂತರ ನೋಡ್ತೀನಿ. ಅಶೋಕ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಹಾಗೂ ತಂಡದವರ ಗಾಯನ, ಗುಲ್ಜಾರ್ ಅವರ ರಚನೆ, ಅನು ಮಲ್ಲಿಕ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬಂದಿವೆ. ಹಾಗೆ ಮಧುರ ಆಲಾಪ ಕಾರ್ಯಕ್ರಮಕ್ಕೂ ಸಹ ಸಂದೇಶಗಳು ಬಂದಿದ್ವು. ಆ ಎಲ್ಲ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ಈ ರಾತ್ರಿ ಕೇಳಿ ಬರುತ್ತಿರುವ ಗೀತೆಗಳು ಚೆನ್ನಾಗಿ ಪ್ರಸಾರ ಮಾಡ್ತಾ ಇದ್ದೀರಾ ಕನ್ನಡ ಮತ್ತು ಹಿಂದಿ ಗೀತೆಗಳು ಅಂತ ಕಲಬುರಗಿಯಿಂದ ರಾಧಾಕೃಷ್ಣ ರವರು ಸಂದೇಶ ಕಳಿಸಿದ್ರು. ಹಾಗೆ ಅಂಬುಜಾರವರ ಸಂದೇಶ ಬಂದಿತ್ತು. ಹಿಂದಿ ಮತ್ತು ಕನ್ನಡ ಎರಡೂ ಸಹ ತುಂಬ ಇಷ್ಟವಾದವು ಎರಡೂ ಗೀತೆಗಳು ಅಂತ ಇವರು ತಿಳಿಸಿದ್ರು. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಗೀತೆಗಳನ್ನು ಮೆಚ್ಚಿದ್ದಾರೆ. ಮಧುರ ಆಲಾಪ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ನಡೆಸಿಕೊಡುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಕನ್ನಡ ಮತ್ತು ಹಿಂದಿ ಗಜಲ್ ಶೈಲಿಯ ಮಧುರ ಹಾಡುಗಳು ಮನಸ್ಸಿಗೆ ಸಂತಸ ನೀಡುತ್ತಿವೆ. ಸಂಗೀತ ಆಸಕ್ತರಿಗೆ ಉತ್ತಮ ಆಯ್ಕೆಯಾಗಿರುವ ಈ ಕಾರ್ಯಕ್ರಮ ಶ್ರೋತೃಗಳ ಮನ ಗೆಲ್ಲುತ್ತಿದೆ. ಇಂತಹ ಸುಂದರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ವಿವಿಧ ಭಾರತಿ ತಂಡಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ನಂಬರ್ 3030 ಇವರ ಸಂದೇಶ. ಹಾಗೆ ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಮಧುರಾಲಾಪ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಂಬರ್ 3512 ಇವರು ಸಹ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಮಧುರವಾದ ಹಿಂದಿ ಚಿತ್ರಗೀತೆಗಳನ್ನ ಕೇಳಿ ಮನಸ್ಸಿಗೆ ಮುದ ನೀಡಿತು ಮೇಡಮ್, ನಿಮಗೆ ಧನ್ಯವಾದಗಳು ಅಂತ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರ ಇವರ ಸಂದೇಶ ಬಂದಿದೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಿಂದಿ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ, ಪ್ರಸಾರ ಮಾಡುತ್ತಿರುವ ತಮಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ನಂಬರ್ 3663 ಇವರ ಸಂದೇಶ ಬಂದಿದೆ. ಮಂಡಿಕಲ್ ಕೃಪಾ ಉಮೇಶ್ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಿಂದಿ ಮೆಲೋಡಿ ಹಾಡುಗಳು ತುಂಬ ಚೆನ್ನಾಗಿ ಸೊಗಸಾಗಿ ಇಂಪಾಗಿ ಸುಶ್ರಾವ್ಯವಾಗಿ ಮೂಡಿಬಂತು. ಇದರಲ್ಲಿ ರೂಪ್ತೀರ ಮಸ್ತಾನ ಹಾಗೆ ದೀವಾನ ಸಿನಿಮಾದ ಹಾಡು ನನಗೆ ತುಂಬ ಇಷ್ಟವಾಯಿತು. ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಪ್ರಸಾರವಾಗುತ್ತಿರುವ ಹಿಂದಿ ಗಾನ ಮಾತ್ರ ಒಂದಕ್ಕಿಂತ ಒಂದು ಭಾರಿ ಅದಾವ್ರಿ ಮೇಡಮ್, ಕೇಳಕತ್ತೀನಿ ಭಾರಿ ಖುಷಿ ಆಗ್ಲಿಕ್ಕತ್ತದ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಆನಂದ ಕುಲಕರ್ಣಿ ಸುಲೇಪೀಠ ಕಲಬುರಗಿಯಿಂದ. ಹಾಗೆ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಚಂದದ ಹಾಡುಗಳನ್ನ ಪ್ರಸಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ರಾಣಿ ಹಳೇಬೀಡ್ನಿಂದ ಎಲ್ಲ ಗೀತೆಗಳನ್ನು ಮೆಚ್ಚಿದ್ದಾರೆ. ವಾಣಿಶ್ರೀ ಧಾರವಾಡದಿಂದ ಕುಚ್ ಕುಚ್ ಹೋತಾ ಹೇ ಚಿತ್ರದ ಹಾಡು, ಈ ಹಿಂದೆ ಪ್ರಸಾರವಾದಂಥ ಆರಾಧನಾ, ಇನ್ನೂ ಕೆಲವು ಹಾಡುಗಳು ಸೂಪರ್ ರೀ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೈಸ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ವಾದಾರಹ ನನ್ನ ಮೆಚ್ಚಿನ ಗೀತೆ, ಕಾಕಿ ಸಿನಿಮಾದ ಗೀತೆ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ್ ನಾಯಕ್ ರವರು ಹಾಡುಗಳೆಲ್ಲ ಚಂದ ಇತ್ತು ಮೇಡಮ್ ಅಂತ ಇದ್ದಾರೆ. ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಇವರಂತೂ ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ತೀರ್ತಿ ಚನ್ನಪಟ್ಟಣದಿಂದ. ಹಾಗೆ ಹಿಂದಿ ಮೆಲೋಡಿ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ. ಹಿಂದಿ ಗೀತೆಗಳು ತುಂಬ ಚೆನ್ನಾಗಿದೆ ಅಂತ ಚಿಕ್ಕ ತಿರುಪತಿಯಿಂದ ಪ್ರಕಾಶ್ ಅವರ ಸಂದೇಶ ಬಂದಿದೆ. ಹಾಗೆ ನಂಬರ್ನಿಂಗ್ ಬೆತ್ 3503 ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ರೋಜಾ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಪಿ ಕೆ ಮಿಶ್ರಾರವರ ರಚನೆ, ಎ ಆರ್ ರೆಹಮಾನ್ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂಥ ಮಧುರವಾದ ಹಿಂದಿ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರೀರ್ ಮತ್ತು ಅವರ ನಿಯೋಗದೊಂದಿಗೆ ಇಂದು ನಡೆಸಿದ ಸಭೆಗಳಲ್ಲಿ ಭಾರತ ಅಮೆರಿಕ ವ್ಯಾಪಾರ ಚರ್ಚೆಗಳ ಪ್ರಗತಿಯನ್ನು ಪರಿಶೀಲಿಸಿದರು. ಕೇಂದ್ರ ಕಲ್ಲಿದ್ದಲು ಸಚಿವಾಲಯದ ಆಶ್ರಯದಲ್ಲಿ ಹರಿಯಾಣದ ಗುರುಗ್ರಾಮದಲ್ಲಿ ಇಂದು ಶುದ್ದ ಕಲ್ಲಿದ್ದಲು ತಂತ್ರಜ್ಞಾನದ ಕುರಿತ ಬ್ರಿಕ್ಸ್ ಪಾರ್ಶ್ವ ಕಾರ್ಯಕ್ರಮ ಜರುಗಿತು. ಕಲ್ಲಿದ್ದಲು ಅನಿಲೀಕರಣ ಈ ಕಾರ್ಯಕ್ರಮದ ಕೇಂದ್ರ ವಿಷಯವಾಗಿತ್ತು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಲಂಡನ್ಗೆ ತೆರಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಜಾರಿಗೆ ಬರಲಿರುವ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಹಿನ್ನೆಲೆಯಲ್ಲಿ ಈ ಭೇಟಿ ಪ್ರಾಮುಖ್ಯತೆ ಪಡೆದಿದೆ ಎಂದು ಸಚಿವಾಲಯ ತಿಳಿಸಿದೆ. 2026-27 ಹಣಕಾಸು ವರ್ಷದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೊದಲ ಹಂತದಡಿ ತ್ರಿಪುರಾದಲ್ಲಿ 96 ರಸ್ತೆ ಕಾಮಗಾರಿಗಳ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ 211 ಕೋಟಿ ರೂಪಾಯಿ ವೆಚ್ಚಕ್ಕೆ ಅನುಮೋದನೆ ನೀಡಿದೆ. ಈ ಯೋಜನೆಯು ರಾಜ್ಯದಲ್ಲಿ 160 ಕಿಲೋಮೀಟರ್ಗಿಂತ ಹೆಚ್ಚಿನ ಉದ್ದದ ರಸ್ತೆ ನಿರ್ಮಾಣವನ್ನು ಒಳಗೊಂಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು 2025-26 ಸಾಲಿನ ಖಾಸಗಿ ಕಾರ್ಪೊರೇಟ್ ವ್ಯಾಪಾರ ವಲಯಕ್ಕೆ ಸಂಬಂಧಿಸಿದ ವರದಿಯನ್ನು ಇಂದು ಬಿಡುಗಡೆ ಮಾಡಿದ್ದು, ಸಾರ್ವಜನಿಕ ಷೇರು ವಿನಿಮಯ ಕೇಂದ್ರಗಳಿಂದ ಮಾನ್ಯತೆ ಪಡೆದ ಖಾಸಗಿ ಸರ್ಕಾರೇತರ ಹಣಕಾಸೇತರ ಕಂಪನಿಗಳು ಶೇಕಡ 10.1 ಮಾರಾಟ ಬೆಳವಣಿಗೆ ದಾಖಲಿಸಿದೆ ಎಂದು ತಿಳಿಸಲಾಗಿದೆ. ಕೇರಳಂನ ವೆಜಿನ್ಜಾಮ್ ಅಂತಾರಾಷ್ಟೀಯ ಬಂದರು ಇಂದು ಐತಿಹಾಸಿಕ ಸಾಧನೆಗೆ ದಾಖಲು ಬರೆದಿದೆ. 2024 ಜುಲೈ 11 ಕಾರ್ಯಾರಂಭ ಮಾಡಿದ ಈ ಬಂದರು ಇಂದಿಗೆ 1,000 ವಾಣಿಜ್ಯ ನೌಕೆಗಳನ್ನು ನಿರ್ವಹಿಸಿದೆ. ಯುಎಸ್ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ಟ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಕೆನಡಾದ ವ್ಯಾಂಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11:00.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:54. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಆತ್ಮನಿ ನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೀತಿಯ ಸುತ್ತ. ಯಾಕಂದ್ರೆ ಪ್ರೇಮ ನಮ್ಮ ಕಾರ್ಯಕ್ರಮದ ಸಬ್ಜೆಕ್ಟ್. ಇವತ್ತು ಪ್ರೇಮದ ಯಾವ ಟಾಪಿಕ್ ಮಾತಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ವಿಷಯ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಲ್ವಾ? ಸೊ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9483091092 9483091029. ವಿಷಯ ಏನು ಅಂತ ಅಂದರೆ, ಪ್ರೇಮಿ ತನ್ನ ಪ್ರೇಯಸಿಗೆ ಅಥವಾ ಪ್ರೇಯಸಿ ತನ್ನ ಪ್ರೇಮಿಗೆ ಕೆಲವೊಮ್ಮೆ ಅತಿಯಾದ ಪ್ರೀತಿಯನ್ನು ಅತಿಯಾದ ಕಾಳಜಿಯನ್ನು ತೋರಿಸ್ತಾರೆ. ಬಟ್ ಕೆಲವು ಸಲ ಅವರಿಗೆ ಇವ್ರ ಬಗ್ಗೆ ಯಾವ ಭಾವನೆಯೂ ಇಲ್ವೇನೋ ಅನ್ನೋ ಹಾಗೆ ನಡ್ಕೊಳ್ತಾರೆ. ಈ ವಿಷಯಕ್ಕೆ ನಿಮ್ಮ ಮಾತುಗಳು ಬರಲಿ. ವಿಷಯ ಗೊತ್ತಾಯ್ತಲ್ವಾ? ಪ್ರೇಮಿ ಅಥವಾ ಪ್ರೇಯಸಿ ಕೆಲವೊಂದ್ಸಲ ಅತಿಯಾದ ಪ್ರೀತಿಯನ್ನು ಅತಿಯಾದ ಕಾಳಜಿಯನ್ನು ತನ್ನ ಪ್ರಿಯಕರನಿಗೆ ತನ್ನ ಪ್ರೇಯಸಿಗೆ ತೋರಿಸ್ತಾರೆ. ಆದರೆ ಇನ್ನೂ ಕೆಲವು ಸಲ ಅವರಿಗೆ ಇವರ ಬಗ್ಗೆ ಯಾವುದೇ ರೀತಿ ಭಾವನೆಯೇ ಇಲ್ವೇನೋ ಅನ್ನೋ ಹಾಗೆ ನಡ್ಕೊಳ್ತಾರೆ. ಎರಡೂ ರೀತಿಯ ಒಂದು ವರ್ತನೆ ಅಥವಾ ಅವರ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸವನ್ನು ನೋಡಬಹುದು. ಯಾಕೆ ಹೀಗೆ? ಈ ವಿಷಯದ ಕುರಿತಾಗಿ ನಿಮ್ಮ ಮಾತುಗಳು ಬರಲಿ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ. ಈಗ ನಿನ್ನಿಂದಲೇ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಪ್ರೇಮ ನಿನಾದ.

ನಿನ್ನೊಳಗಿರುವ ನನ್ನ ನಿನ್ನ ಕಣ್ಣಲ್ಲಿ ಕಂಡೇನು ನ ಕೆ ಕಲ್ಯಾಣ್ರವರ ಅದ್ಭುತವಾದ ಸಾಲುಗಳಿದ್ದಂಥ ನಿನ್ನಿಂದಲೇ ಸಿನಿಮಾದ ಗೀತೆಯನ್ನು ಈಗಷ್ಟೇ ಕೇಳಿದ್ವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಇನ್ನು ಇವತ್ತಿನ ವಿಷಯ ಏನು ಅಂತ ಮತ್ತೊಮ್ಮೆ ತಿಳಿಸೋದಾದರೆ, ಪ್ರೇಮಿ ಅಥವಾ ಪ್ರೇಯಸಿ ಅವರ ಪ್ರೇಮಿ ಅಥವಾ ಪ್ರಿಯಕರನ ಜೊತೆಗೆ ಕೆಲವೊಂದ್ಸಲ ಅತಿಯಾದ ಪ್ರೀತಿಯಿಂದ ನಡ್ಕೊಳ್ತಾರೆ, ಅತಿಯಾದ ಪ್ರೀತಿಯನ್ನು ತೋರಿಸ್ತಾರೆ, ಅತಿಯಾದ ಕಾಳಜಿಯನ್ನು ಅವರಿಗೆ ತೋರಿಸ್ತಾರೆ. ಆದರೆ ಇನ್ನೂ ಕೆಲವು ಬಾರಿ ಅವರ ಬಗ್ಗೆ ಇವರಿಗೆ ಯಾವುದೇ ರೀತಿ ಭಾವನೆಯೇ ಇಲ್ವೇನೋ ಅನ್ನೋ ಹಾಗೆ ನಡ್ಕೊಳ್ತಾರೆ. ಪ್ರೇಮಿಗಳು ಯಾಕೆ ಹೀಗೆ ನಡ್ಕೊಳ್ತಾರೆ, ನಿಮಗೇನನ್ಸುತ್ತೆ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ವಿಷಯದ ಕುರಿತಾಗಿ ಸಂದೇಶಗಳು ಬರ್ತಾ ಇವೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ನೀವು ಹೇಳಿದ ವಿಷಯ ತುಂಬ ಚೆನ್ನಾಗಿದೆ. ನೀವು ಕೊಟ್ಟ ವಿಷಯಕ್ಕೆ ವಿವರಣೆ ಹೀಗಿದೆ. ಹಾಗೆ ಇರಲು ಕಾರಣ ಮನೆಯ ಪರಿಸ್ಥಿತಿ, ಕೆಲವು ಒತ್ತಡಗಳು ಅವರಿಬ್ಬರ ನಡುವಿನ ಹೊಂದಾಣಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವು ಸನ್ನಿವೇಶ ಸಂದರ್ಭಗಳು ಅವರನ್ನು ಈ ರೀತಿ ನಡೆದುಕೊಳ್ಳಲು ಕಾರಣವಾಗುತ್ತದೆ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಮತ್ತೊಬ್ಬರ ಸಂದೇಶ ಬಂದಿದೆ. ಕೆಲವೊಮ್ಮೆ ನಾವು ಮಾಡುವ ತಪ್ಪುಗಳು ಅವರಿಗೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಎಕ್ಸಾಂಪಲ್, ಅವರಿಗೆ ಗೊತ್ತಿಲ್ಲದ ಹಾಗೆ ಏನಾದರೂ ವಿಷಯ ಮುಚ್ಚಿಟ್ರೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಹೋಗುತ್ತೆ. ಆದರೆ ಅವರಿಗೆ ಅದು ದೊಡ್ಡದಾಗಿ ಕಾಣುತ್ತೆ, ಬಟ್ ನಮಗೆ ಅದು ಚಿಕ್ಕ ವಿಷಯವಾಗಿ ಕಾಣುತ್ತೆ. ಅದಕ್ಕೆ ಅವರು ಕೆಲವೊಂದು ಸಾರಿ ಆ ಥರ ಬಿಹೇವ್ ಮಾಡ್ತಾರೆ. ಇದು ಬರೀ ಹುಡುಗ ಅಥವಾ ಹುಡುಗಿಯರ ವಿಷಯಗಳಲ್ಲ, ಇಬ್ಬರಿಗೂ ಅಪ್ಲೈ ಆಗುತ್ತೆ. ಅದಕ್ಕೆ ಪ್ರೀತಿ ಇದ್ದಾಗ ನಂಬಿಕೆ ತುಂಬ ಮುಖ್ಯ. ಮತ್ತು ಇನ್ನೊಂದು, ನಾವು ಅವರ ಪರ್ಸ್ನಲ್ ಗ್ರೋತ್ಗೆ ತುಂಬ ಇಂಟರ್ಫಿಯರ್ ಆದರೂ ಈ ಥರ ಆಗುತ್ತೆ. ಅದಕ್ಕೆ ಲವ್ ವಿತ್ ಟ್ರಸ್ಟ್ ಆ್ಯಂಡ್ ಲವ್ ವಿತ್ ಇನ್ ಲಿಮಿಟ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಉಮೇಶ್ ದಾವಣಗೆರೆಯಿಂದ. ಹಾಗೆ ಒಳ್ಳೆ ಟಾಪಿಕ್ಕು, ತಲೆಗೆ ಏನು ಹೊಳಿತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಡುಗಳನ್ನು ಕೇಳಿದ ಮೇಲೆ ಹೊಳೆಯಬಹುದಾ ನೋಡೋಣ ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಓಕೆ, ನೋಡೋಣ. ಹಾಡುಗಳು ಕೇಳಿದ್ಮೇಲೆ ನಿಮಗೆ ಹೊಳಿಬಹುದಾ ಅಂತ ಕೇಳಿದ್ದೀರಾ, ನೋಡೋಣ. ಕೇಳ್ತಾ ನಿಮಗೆ ಏನಾದರೂ ವಿಷಯದ ಬಗ್ಗೆ ಗೊತ್ತಾಗಬಹುದು. ಈಗ ರಾಯರು ಬಂದರು ಮಾವನ ಮನೆಗೆ, ಚಿತ್ರದ ಮುದ್ದಾದ ಗೀತೆ ಮೂಡಿ ಬರ್ತಾ ಇದೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಈ ಹೃದಯ ನಿನಗಾಗಿಯೇ ಮೀಸಲು ಅಂತ ಕೆಲವು ಸಲ ಪ್ರೇಮಿ ಅಥವಾ ಪ್ರೇಯಸಿ ಇಬ್ಬರಲ್ಲಿ ಯಾರಾದರೂ ಆಗಿರಬಹುದು ಅವರ ಪ್ರೇಮಿಗೆ ಹೇಳ್ತಾರೆ. ಆದರೆ ಇನ್ನೂ ಕೆಲವು ಸಲ ಆ ಹೃದಯದಲ್ಲಿ ನಾನು ನಿಜವಾಗ್ಲೂ ಇದ್ದೀನಾ ಅನ್ನೋ ಒಂದು ಡೌಟ್ ಅವರ ಪ್ರೇಮಿಗೆ ಬರೋ ಹಾಗೆ ನಡ್ಕೊಳ್ತಾರೆ. ಯಾಕೆ ಹೀಗೆ ನಡ್ಕೋಬಹುದು ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಮನುಷ್ಯ ಅಂದ ಮೇಲೆ ಒಂದೇ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ಹೊರಗಡೆ ಹೋದರೆ ಭಯಂಕರ ಟ್ರಾಫಿಕ್, ಆಫೀಸ್ಗೆ ಹೋದರೆ ಟೆನ್ಷನ್, ಹೀಗೆ ಏನಾದರೂ ಇದ್ದೇ ಇರುತ್ತೆ, ತುಂಬ ಸಂಗತಿ ಇರುತ್ತೆ ಮೇಡಮ್. ಹಾಗಾಗಿ ಹೀಗೆ ನಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ. ಹೌದು, ನೀವೇನೋ ಕಾರಣಗಳನ್ನ ಕೊಡ್ತೀರಾ, ಆದರೆ ಆ ಪ್ರೇಮಿ ಈ ಎಲ್ಲ ಕಾರಣಗಳನ್ನ ಒಪ್ಪಬೇಕಲ್ವಾ? ಹಾಗೆ ಗಂಗಾವತಿಯಿಂದ ಸಂದೇಶ ಬಂದಿದೆ. ನಾನು ಕೂಡ ಕೆಲವು ವರ್ಷಗಳ ಹಿಂದೆ ಪಕ್ಕದ ಮನೆಯ ಪ್ರೇಯಸಿ

ಅತಿಯಾದ ಪ್ರೀತಿ ಕಾಳಜಿ ತೋರಿಸುತ್ತಿದ್ದೆನು. ಆದರೆ ಅವರು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ. ಹಾಗಾಗಿ ಅವರ ಮನಸ್ಸು ಏನು ಅಂತ ಅರ್ಥ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತೆಯಂದನ ರಿಕ್ವೆಸ್ಟ್ ಮಾಡಿ ಶ್ರೀನಿವಾಸ್ ಸುಪ್ರೀತ ಹನೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾಯಿರುವಂತಹ ಮಧುರವಾದ ಪ್ರೇಮ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಹಾಗೆ ಶಾಂತಾಚಾರ ಬಿಡಿಗಿರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರೇಮಿ ತನ್ನ ಪ್ರೇಯಸಿಯ ಮೇಲೆ ಅಪಾರ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸುತ್ತಾನೆ, ಆದರೆ ಕೆಲವೊಮ್ಮೆ ಪ್ರೇಯಸಿ ತನ್ನ ಭಾವನೆಗಳನ್ನು ಹೊರಹಾಕದೇ ಇದ್ದಂತೆ ಕಾಣಬಹುದು. ವಿಷಯ ಅದಲ್ಲ, ಪ್ರೇಮಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ, ಆದರೆ ಪ್ರೇಯಸಿ ವ್ಯಕ್ತಪಡಿಸೋದಿಲ್ಲ ಅನ್ನೋದಲ್ಲ ವಿಷಯ. ಇಲ್ಲಿ ಪ್ರೇಮಿ ಅಥವಾ ಪ್ರೇಯಸಿ ಯಾರಾದರೂ ಆಗಬಹುದು. ಕೆಲವೊಂದು ಸಲ ಅತಿಯಾದ ಪ್ರೀತಿಯನ್ನು ಕಾಳಜಿಯನ್ನು ತೋರಿಸ್ತಾರೆ ಅವರ ಪ್ರೇಮಿಗೆ, ಹಾಗೆ ಇನ್ನೂ ಕೆಲವು ಸಲ ಅವರ ಬಗ್ಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲದೇ ಇರೋ ಹಾಗೆ ನಡ್ಕೊಳ್ತಾರೆ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಈ ವಿಷಯದ ಕುರಿತಾಗಿ ನಿಮ್ಮ ಸಂದೇಶ ಇರಲಿ. ಹಾಗೆ ಮೇಡಮ್, ಪ್ರೇಮ ನಿನಾದದ ಗೀತೆಗಳು ಇಷ್ಟ ಆಗ್ತಾ ಇದೆ, ಈ ವಿಷಯ ಏನು ಅಂತ ಗೊತ್ತಾಗಲಿಲ್ಲ ಅಂತ ಕೇಳ್ತಾ ಇದ್ದಾರಲ್ಲ ನಮ್ಮ ಸ್ನೇಹಿತರು, ಯಾರಿದು ನಂಬರ್ ರನ್ನಿಂಗ್ ವಿತ್ 555985, ಈಗ ನಿಮಗೆ ವಿಷಯ ಏನು ಅಂತ ಗೊತ್ತಾಗಿದೆಯಲ್ಲ. ಹಾಗೆ ಮುದ್ದಿನ ಹುಡುಗಿ ಚಂದ ಗೀತೆ ಚೆನ್ನಾಗಿತ್ತು ಅಂತ ಹರೀಶ್ ಮಲ್ಲೇಶ್ವರದಿಂದ ಜಿ ಎಸ್ ಚಂದನಾರವರ ಸಂದೇಶ ಬಂದಿದೆ. ಆ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರೇಮಿಗಳು ಕೆಲವೊಮ್ಮೆ ಅತಿಯಾದ ಪ್ರೀತಿಯನ್ನು, ಅತಿಯಾದ ಕಾಳಜಿಯನ್ನು ಅವರ ಪ್ರೇಮಿಗೆ ತೋರಿಸ್ತಾರೆ. ಆದರೆ ಇನ್ನೂ ಕೆಲವು ಸಲ ಇವ್ರಿಗೆ ಅವ್ರ ಬಗ್ಗೆ ಪ್ರೀತಿನೇ ಇಲ್ವೇನೋ, ಯಾವುದೇ ಭಾವನೆಯೇ ಇಲ್ವೇನೋ ಅನ್ನೋ ಹಾಗೆ ನಡ್ಕೊಳ್ತಾರೆ. ಯಾಕಿರಬಹುದು ಅನ್ನೋದು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಆಗಿದೆ. ಈ ವಿಷಯದ ಕುರಿತಾಗಿ ಸಂದೇಶಗಳು ಬರ್ತಾ ಇವೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ವಿಷಯ ಚೆನ್ನಾಗಿದೆ. ಸಂಬಂಧದಲ್ಲಿ ಹೆಚ್ಚಾಗಿ ಹತ್ತಿರವಾದಾಗ, ತಮ್ಮ ಸ್ವಾತಂತ್ರ್ಯ ಕಳೆದುಕೊಳ್ಳುವ ಭಯ ಉಂಟಾದಾಗ, ಅಥವಾ ಮನಸ್ಸಿಗೆ ಗಾಯವಾಗುವ ಭೀತಿ ಆವರಿಸಿದಾಗ ರಕ್ಷಣಾತ್ಮಕವಾಗಿ ಅವರು ಭಾವನೆಗಳನ್ನು ಹಿಂತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಒತ್ತಡ, ಕೆಲಸದ ಜವಾಬ್ದಾರಿ ಅಥವಾ ವೈಯಕ್ತಿಕ ಗೊಂದಲಗಳು ಸಹ ಇಂತಹ ವ್ಯಕ್ತಿತ್ವದ ಬದಲಾವಣೆಗೆ ಕಾರಣವಾಗುತ್ತವೆ. ಇದು ಪ್ರೀತಿಯ ಕೊರತೆಗಿಂತ ಹೆಚ್ಚಾಗಿ ಅವರ ಮನಸ್ಸಿನ ಆಂತರಿಕ ಸಂಘರ್ಷದ ಪ್ರತೀಕವಾಗಿದೆ. ಕೆಲವೊಮ್ಮೆ ಪ್ರೀತಿಯನ್ನು ತೋರಿಸುವುದು ಜ್ವಾಲೆಯಾದರೆ, ಮತ್ತೊಮ್ಮೆ ಶಾಂತವಾಗಿರುವುದು ಆ ಜ್ವಾಲೆಗೆ ಸಿಗುವ ಆಮ್ಲಜನಕದಂತಹ ವಿಶ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಚೆನ್ನಾಗಿವೆ, ನಿರೂಪಣೆಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಪ್ರೇಮ ನಿನಾದದಲ್ಲಿ ಹೇಳಿದಂತೆ, ಒಮ್ಮೊಮ್ಮೆ ತನ್ನ ಪ್ರೇಯಸಿಗೆ ಅಥವಾ ಪ್ರಿಯಕರನ ಮೇಲೆ ಅತಿಯಾದ ಮೋಹ, ಒಡೆತನದ ಭಾವನೆ ಉಸಿರು ಕಟ್ಟುವಂತಿರುತ್ತದೆ. ಅವರು ತನ್ನನ್ನು ಮಾತ್ರವೇ ಪ್ರೀತಿಸಬೇಕು, ಬೇರೆಯವರನ್ನು ನೋಡಬಾರದು, ಮಾತಾಡಬಾರದು ಅಂತಾರೆ. ಇದೂ ಒಂದು ಕಾರಣ ಅಂತ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಪ್ರೇಮಿಗಳ ಕಾಳಜಿ ಅಥವಾ ಪ್ರೀತಿ ಮನಸ್ಥಿತಿ, ಮನೆ ವಾತಾವರಣಗಳು ಅದಕ್ಕೆ ಕಾರಣವಾಗಿರಬಹುದು ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಆಂಜನೇಯ ಕಿರಣ್ ಶ್ರೀಧರ ರಾಣೇಬೆನ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ನೀವು ತೆಗೆದುಕೊಂಡ ವಿಷಯ ತುಂಬ ಚೆನ್ನಾಗಿದೆ. ಆ ವಿಷಯಕ್ಕೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರ ಅನಿಸಿಕೆಗಳನ್ನ ಕೇಳ್ತಾ ಇದ್ದೀವಿ. ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ. ಎಲ್ಲರ ಅನಿಸಿಕೆಗಳು ತುಂಬ ಡಿಫ್ರೆಂಟ್ ಆಗಿವೆ ಅಂತ ಸಂದೇಶವನ್ನು ಕಳಿಸಿರೋದು ಮಮತಾ, ಮೇಘ, ಧ್ರುವ, ಬಟ್ನಿ, ಕೇಶವಪುರ, ಹುಬ್ಬಳ್ಳಿಯಿಂದ. ನೀವು ಸಹ ಡಿಫ್ರೆಂಟ್ ಆಗಿ ಏನಾದರೂ ಒಂದು ಸಂದೇಶವನ್ನು ಕಳಿಸಬಹುದಾಗಿತ್ತು. ಹಾಗೇ ವಿಷಯ ಚೆನ್ನಾಗಿದೆ ಮೇಡಮ್, ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಹಾರ್ಟ್ ಬೀಟ್ಸ್ ಚಿತ್ರದ ಈ ಹಾಡಿನ ನಂತರ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:52:56. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಪ್ರೇಮದ

ಬೀಟ್ಸ್ ಚಿತ್ರದ ಹಾಡನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು, ಮನಸ್ಸಿಗೆ ಖುಷಿಯಾಯಿತು ಅಂತ ಹನೂರು ತಾಲೂಕಿನಿಂದ ಶ್ರೀನಿವಾಸ್ ಹಾಗೂ ಸುಪ್ರೀತಾರವರ ಸಂದೇಶ ಬಂದಿದೆ. ಗೀತೆ ಇಷ್ಟ ಆಯಿತು ಅಂತ ಕೇಳಿ ನಮಗೂ ಕೂಡ ಖುಷಿಯಾಯಿತು. ಹಾಗೆ ಮತ್ತಾರ ಸಂದೇಶ ಇದು, ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮುದ್ದಿನ ಹುಡುಗಿ ಚಂದ ಹಾಡು ಇಷ್ಟ ಆಯಿತು ಮೇಡಮ್ ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸೊಲೆಪೇಟದಿಂದ, ನಮಸ್ತೆ ಮೇಡಮ್, ಪ್ರೇಮಿಯಾಗಲಿ ಅಥವಾ ಪ್ರೇಯಸಿಯಾಗಲಿ ಅತಿಯಾದ ಪ್ರೀತಿ ತೋರಿಸುತ್ತಾರೆ, ಕಾರಣ ಇಷ್ಟೇ, ಎಂತಹದೇ ಸಂದರ್ಭದಲ್ಲಿಯೂ ಅವಳು ಅಥವಾ ಅವನು ನನ್ನನ್ನು ತಿರಸ್ಕರಿಸಬಾರದೆಂದು. ಹಾಗೆಯೇ ಕೆಲವೊಂದು ಸಲ ಇಬ್ಬರೂ ತಮ್ಮ ಭಾವನೆ ವ್ಯಕ್ತಪಡಿಸುವುದಿಲ್ಲ, ಕಾರಣ ಅವನಿಗೆ ಅಥವಾ ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಎಂಬ ಒಂದು ಸಣ್ಣ ಪರೀಕ್ಷೆ, ನಂತರದಲ್ಲಿ ಎಲ್ಲ ಓಕೆ ಓಕೆ ವಿಷಯಕ್ಕೆ ಪೂರಕ ಹಾಡುಗಳು ಇಷ್ಟವಾಗ್ತಾ ಇವೆ ಅಂತ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಹಾಗೆ ಯಾರಿದು ನಿರ್ಮಲಾರವರ ಸಂದೇಶ ಬಂದಿದೆ, ಧನ್ಯವಾದ ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ. ಹಾಗೆ ನಿಜಕ್ಕೂ ಮುದ್ದಾದ ಹಾಡು, ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಹಾಡು ಇಷ್ಟ ಆಯಿತು ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ. ಸಾಮಾನ್ಯವಾಗಿ ಎಲ್ಲರೂ ಅವರ ಮೂಡ್ಗೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಬಟ್ ಪ್ರೀತಿಯಲ್ಲಿ ಪ್ರೇಮಿಗಳು ಒಂದೊಂದು ಸಲ ಅತಿಯಾಗಿ ಪ್ರೀತಿ ತೋರಿಸ್ತಾರೆ. ನೀನೇ ನನ್ನ ಜೀವ ಅನ್ನೋದು ಏನು, ನೀನೇ ನನ್ನ ಪ್ರಾಣ ಅಂತಾರೆ. ಹಾಗೆ ನೀನಿಲ್ಲದೆ ನಾನಿಲ್ಲ ಹೀಗೆಲ್ಲ ಅಂತಾರೆ. ಆದರೆ ಕೆಲವು ಸಲ ಅವರ ಪ್ರೇಮಿಯ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲದೇ ಇರೋ ಹಾಗೆ ನಡ್ಕೊಳ್ತಾರೆ. ಅವರ ಪ್ರೀತಿಯಲ್ಲಿ ಇಂಥ ಒಂದು ವೇರಿಯೇಷನ್ಗೆ ಏನು ಕಾರಣ ಇರಬಹುದು ಅಂತ ನಿಮಗನ್ಸುತ್ತೆ? ಗೊತ್ತಾದ ಕೂಡಲೇ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091093948309102. ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಮಾತುಗಳು ಬರಲಿ ಸಂದೇಶದ ರೂಪದಲ್ಲಿ. ಈಗ ನೀ ನನ್ನ ಗೆಲ್ಲಲಾರೆ ಸಿನಿಮಾದ ಲವ್ಲಿ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಪ್ರೇಮ ನಿನಾದ.

ನಿನಾದ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ನೋಡಿ ಮೇಡಮ್, ನೋಡಿ, ಮುದ್ದಿನ ಹುಡುಗಿ ಚಂದ ಹಾಡು ಕೇಳಿದ ಕೂಡಲೇ ತಲೆಗೆ ತಟ್ಟನೆ ಹೊಳೆಯಿತು. ಏನಂದ್ರೆ, ಯಾರೇ ಹುಡುಗ ಅಥವಾ ಹುಡುಗಿ ಆಗಿರಲಿ, ಅನುಮಾನದ ಹುಳ ಬಿಟ್ಟುಕೊಳ್ಳಬಾರದು, ಆಗ ಎಲ್ಲಾನು ಒಳ್ಳೆಯದೇ ಆಗುತ್ತದೆ ಅಂತ ಚಿದಾನಂದ್ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸತೀಶ್ ಎನ್ಎಚ್ ನಗರಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ನಿರೂಪಣೆ ಮಾಹಿತಿ ಹಾಗೂ ಹಾಡುಗಳು ತುಂಬ ಇಷ್ಟ ಆಗುತ್ತದೆ, ಧನ್ಯವಾದಗಳು, ಶುಭ ರಾತ್ರಿ ಅಂತ. ಹಾಗೆ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳನ್ನ ಕೇಳ್ತಾ ಖುಷಿ ಪಡ್ತಾ ಇದ್ದೀವಿ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಮೆಸೇಜ್ ಮಾಡಿರೋದು ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ. ಹಾಗೆ ರಾಣಿ ಹಳೇಬೀಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ವಿಷಯ ಮತ್ತು ಗೀತೆಗಳು ಎಲ್ಲ ಇಂಪಾಗಿದೆ, ಬಣ್ಣಗಳ ಹೊಸ ಲೋಕ ಗೀತೆ ತುಂಬ ದಿನಗಳ ನಂತರ ಕೇಳಿ ತುಂಬ ಖುಷಿಯಾಯಿತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುದ್ದಾದ ಗೀತೆ ಅಂತ ನಿರ್ಮಲಾರವರ ಸಂದೇಶ ಬಂದಿದೆ. ಹಾಗೆ ನಮಸ್ಕಾರ, ಈ ರಾತ್ರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಸಂದೇಶ ಕಳಿಸೋದಕ್ಕೆ ಆಗ್ತಾ ಇಲ್ಲ, ಊಟದ ಹೊತ್ತು ನೀವು ಬನ್ನಿ ನಮ್ಮ ಜೊತೆಗೆ ಊಟ ಮಾಡಿ, ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಕರೀತಾ ಇದ್ದಾರೆ. ನಮ್ಮ ರನ್ನಿಂಗ್ ಬತ್ 8298 ಇವರ ಸಂದೇಶ ಇದು. ಕೃಷ್ಣಮಲ್ಲಿ ಈ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದ ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಗೀತೆಗಳನ್ನ ಎಂಜಾಯ್ ಮಾಡ್ತಾ ಆರಾಮಾಗಿ ಊಟ ಮಾಡಿ. ಇನ್ನು ಯಾರ ಸಂದೇಶ ಇದು ಅಂದರೆ, ಲತಾ ಶಿವಶಂಕರ ಚಟ್ಟೇರ ಬಸವನ ಭಾಗೇವಾಡಿಯಿಂದ ಹೇಳ್ತಾ ಇದ್ದಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದಿನ ಹುಡುಗಿ ಚಂದ ಹಾಡು ನಮಗೆ ಇಷ್ಟವಾಯಿತು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ, ನೀನನ್ನ ಗೆಲ್ಲಲಾರಿ ಚಿತ್ರದ ಗೀತೆ ಕಾರ್ಯಕ್ರಮದ ವಿಷಯಕ್ಕೆ ಪೂರಕವಾಗಿ ಮೂಡಿ ಬಂತು, ಜೊತೆಗೆ ಈ ಪ್ರೇಮನಿನಾದ ಕೇಳ್ತಾ ಕನಸಿನ ಲೋಕಕ್ಕೆ ಜಾರ್ತೀವಿ ಅಂತ. ಹಾಗೆ ಗೀತೆಗಳನ್ನು ಮೆಚ್ಚಿ ತಮಿಳ್ನಾಡಿನಿಂದ ಸಂದೇಶವನ್ನು ಕಳಿಸಿದರೆ ಮುರಳೀಧರ ರೆಡ್ಡಿ ಅವರು. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಲಂಕೇಶ್ ಪತ್ರಿಕೆ ಸಿನಿಮಾದ ಈ ಹಿಂಪಾದ ಹಾಡಿನ ನಂತರ.

ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ಕೆ ಕಲ್ಯಾಣ್ ರವರ ಅದ್ಭುತವಾದ ಪ್ರೀತಿಯ ಸಾಲ.

ಗಳಿದ್ದಂಥ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಈಗ ಸಂದೇಶಗಳನ್ನ ನೋಡುವಂತಹ ಸಮಯ. ಅಸೂಯೆ ಅನ್ನೋದು ಬಹಳ ಕಾಮನ್ ಪ್ರೇಮಿಗಳ ಮಧ್ಯೆ. ಹಾಗೆ ಒಬ್ಬರನ್ನ ಒಬ್ಬರು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು, ಓಪನ್ ಆಗಿ ಅವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಅದು ನಂತರ ಫ್ರೆಂಡ್ಶಿಪ್ ಆಗಿ ಡೆವಲಪ್ ಆಗುತ್ತೆ, ನಂತರ ಅದು ಮದುವೆಯಲ್ಲಿ ಕೊನೆಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತೆಗಳನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿವಾಸ್ ಬೆಂಗಳೂರಿನಿಂದ. ಕಾರ್ಯಕ್ರಮ ಸೂಪರ್ ಮೇಡಮ್. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಹಾಡು ಜೀವ ಹೂವಾಗಿದೆ, ಹಾಡನ್ನು ಕೇಳಿ ತುಂಬ ಸಂತೋಷ ಆಯಿತು ಅಂತ ಸಿದ್ದರಾಜು ಗೌಡ ಹನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳಂತೂ ಸೂಪರ್ ಅಂತ ಹೇಳ್ತಾ ಇರೋದು ಸುಮಿತ್ರ ಗುಣಶೇಖರ್ ಮಡಿವಾಳದಿಂದ. ಹಾಗೆ ಸುರೇಶ್ ಬಸವನೂರ ಕಲಬುರಗಿಯಿಂದ ಕಾರ್ಯಕ್ರಮದ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳು ಮೆಚ್ಚುಗೆ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು.

ಈಗ ಪ್ರೇಮನಿನದ ಕಾರ್ಯಕ್ರಮದಲ್ಲಿ ಸೀತಾರಾಮು ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿನೇ ಅಲ್ಲ ಅನ್ನುವಂತಹ ಅದ್ಭುತ ಸಾಲುಗಳನ್ನ ಬರೆದಿದ್ದವರು ನಾಗಾರ್ಜುನ್ ಶರ್ಮಾ. ಏಳುಮಲೆ ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳಿದ್ವಿ. ಇನ್ನು ಸಂದೇಶಗಳನ್ನ ನೋಡುವಂತಹ ಸಮಯ ಕಾರ್ಯಕ್ರಮದ ಕೊನೆಯ ತನಕ ಜೊತೆಯಲ್ಲೇ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಸೀತಾರಾಮು ಚಿತ್ರದ ಗೀತೆಯನ್ನ ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇರೋದು ನಿರ್ಮಲಾರವರು. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಮೆಸೇಜ್ ಮಾಡಿದ್ದಾರೆ, ಪ್ರೇಮನಿನಾದ

0: ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳನ್ನ ಮೆಚ್ಚಿದ್ದಾರೆ. ಹಾಗೆಯೇ ಎಲ್ಲ ಹಾಡುಗಳು ಸೂಪರ್ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಮಂಜುನಾಥ ಪಿ ಕಲ್ಲತ್ತಮ್ಮನ ಹಳ್ಳಿಯಿಂದ, ಹಾಗೆಯೇ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ಇವತ್ತಿನ ವಿಷಯದ ಕುರಿತಾಗಿ ನನ್ನ ಮಾತುಗಳನ್ನ ತಿಳಿಸೋದಾದ್ರೆ, ಸಮುದ್ರದ ಅಲೆಗಳ ಏರಿಳಿತ ನೋಡೋದಕ್ಕೆ ಚಂದ, ಆದರೆ ಆ ಏರಿಳಿತಗಳಿಂದ ತೊಂದರೆಗಳಾಗಬಹುದು. ಹಾಗೆಯೇ ಭಾವನೆಗಳ ಏರಿಳಿತದಿಂದ ಕೆಲವೊಮ್ಮೆ ಅತಿಯಾದ ಪ್ರೀತಿಯನ್ನು ತೋರಿಸೋದು, ಇನ್ನು ಕೆಲವೊಮ್ಮೆ ನಿರ್ಲಿಪ್ತವಾಗಿದ್ದು ಬಿಡೋದು, ಹೀಗೆಲ್ಲ ಮಾಡೋದ್ರಿಂದ ಪ್ರೇಮದಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಪ್ರೇಮ ಯಾವತ್ತೂ ನಿರಂತರವಾಗಿ ಹರಿಯುವಂಥ ನದಿಯಾಗಬೇಕು. ಸ್ಟೆಬಿಲಿಟಿ ಇಲ್ಲದೇ ಇರುವಂಥ ಪ್ರೇಮದಲ್ಲಿ ಕಮಿಟ್ಮೆಂಟ್ ಸಹ ಇರೋದಿಲ್ಲ. ತನಗೆ ಹೇಗೆ ಬೇಕೋ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ, ಮೂಡ್ಗೆ ತಕ್ಕ ಹಾಗೆ ನಡ್ಕೊಂಡ್ರೆ ಅದು ಪ್ರೇಮ ಆಗಿರೋದಿಲ್ಲ, ಹಾಗೆ ಅವರು ಪ್ರೇಮಿ ಸಹ ಆಗೋದಿಲ್ಲ. ಪ್ರೇಮಕ್ಕೆ ಹೇಗೆ ನಡ್ಕೋಬೇಕೋ ಹಾಗೆ ಇದ್ದಾಗ ಮಾತ್ರ ಅವರು ಪ್ರೇಮಕ್ಕೆ ಬದ್ಧವಾದ ಪ್ರೇಮಿಯಾಗ್ತಾರೆ. ಪ್ರೇಮ ಅನ್ನೋ ನಂದಾ ದೀಪವನ್ನು ಆರದೇ ಇರೋ ಹಾಗೆ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ಪ್ರೇಮಿಗಳದ್ದೇ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಹಾಗೂ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಈಗ ಸಮಯ ಆಗಿದೆ 11 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಉಂಟಾಗಿರುವ ತೀವ್ರ ಬೆಲೆ ಕುಸಿತದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆ ಕುರಿತು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ನವದೆಹಲಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿಯಾಗಿ ವಿಶೇಷ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025ರಲ್ಲಿ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶದ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಸಿಯಾಟಲ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನ ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:13:13. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ.

ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.